ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೆ.

ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.
1: ಮಾತ್ರಗಳ ನಮಸ್ಕಾರ. ಜ್ಞಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ, ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾಗಡನ್ನು ಪ್ರಾರ್ಥಿಸ.
2: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
3: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
2: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
3: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
2: SDM ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
4: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ, ಉಜಿರೆ. SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು SDM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಮಾತ್ರಗಳ ನಮಸ್ಕಾರ. ಜ್ಞಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ, ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಜನಕ್ಲಿಕ್ ಬಾರಿ ಪ್ರಿಯ ಒಂದೊಂದು ಐತ. ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತ್ತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

0: ಇದು ರೇಡಿಯೋ ನಿನಾದ 90.4 FM. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವ.
1: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
0: ಈ ಸರಣಿ ಕಾರ್ಯಕ್ರಮದ ಮೊದಲ ಕಂತಿನಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ ಕುರಿತು ಪ್ರಹಸನ ಮತ್ತು ಮಾಹಿತಿ ಪ್ರಸಾರವಾಗಲಿದೆ.
1: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
2: ತಾತ, ನಾನು ಒಳಗ್ ಬರಬಹುದಾ? ನೀವು ಸಿದ್ಧವಾಗಿದ್ದೀರಾ?
3: ಒಂದ್ ನಿಮಿಷ ಪುಟ್ಟಿ, ಇನ್ನೇನು ಒಂದ್ ನಿಮಿಷದಲ್ಲೇ ರೆಡಿ ಆಗ್ತೀನಿ.
2: ಓ ಏನ್ ತಾತ, ಹುಡ್ಗಿರ್ ಯಾವಾಗ್ಲೂ ರೆಡಿ ಆಗಕ್ಕೆ ಬಹಳ ಸಮಯ ತಗೊಳ್ತಾರೆ ಅಂತ ನೀವೆಲ್ಲ ಹೇಳ್ತಿರ್ತೀರಾ. ಆದ್ರೆ ನೋಡು, ನಾನ್ ನಿನ್ಗಿಂತ ಮುಂಚೆನೆ ರೆಡಿ ಆಗಿದ್ದೀನಿ. ನೀನ್ ನೋಡಿದ್ರೆ ಇನ್ನು ಒಂದ್ ನಿಮಿಷ ಬೇಕು ಅಂತಿದ್ಯಾ?
3: ಈಗ ನೀನ್ ನನಗಿಂತ ಫಾಸ್ಟ್ ಪುಟ್ಟಿ, ಆದ್ರೆ ನೆನಪಲ್ಲಿಡು, ನನಗೆ ವಯಸ್ಸಾಗಿದೆ, ಎಚ್ಚರಿಕೆಯಿಂದ ಇರಬೇಕಾದ ಹಂತ ತಲುಪಿದೀನಿ ಕಣಮ್ಮ, ಗಡಿಬಿಡಿ ಮಾಡೋಕ್ಕಾಗಲ್ಲ.
2: ಏನಂದೆ? ಹಂಗಂದ್ರೆ ಏನ್ ತಾತ?
3: ನೋಡು, ಇದರರ್ಥ ಹೊರಗಡೆ ಥಂಡಿ ಇದೆ, ಅದರಿಂದ ನಾನು ಬೆಚ್ಚಗಿರೋ ಬಟ್ಟೆಗಳನ್ನ ಧರಿಸ್ಬೇಕು, ಸ್ವೆಟರು ಸ್ಕಾರ್ಪು ಟೋಪಿ ಹಾಕೊಳ್ಬೇಕು, ಇಲ್ಲದೇ ಇದ್ರೆ ಅಕ್ಷಿ ಈ ತರ ಆಗೋಗುತ್ತೆ.
2: ಇದರರ್ಥ ನಿಮ್ಗಿಂತ ನಾನು ಗಟ್ಟಿ ಮುಟ್ಟಾಗಿದ್ದೀನಿ ಅಂತ ತಾನೇ?
3: ಅಷ್ಟೇ ಅಲ್ಲ ಪುಟ್ಟಿ, ನನಗಿಂತ ಹೆಚ್ಚು ಬುದ್ಧಿವಂತಳು ಸಹ.
2: ಓ ಹಾಗೇನಿಲ್ಲ, ನನ್ ಸ್ನೇಹಿತನ್ ಪಾರ್ಟಿಯನ್ ಬಿಟ್ಬಿಟ್ಟು ನಿನ್ನ ಮತ್ತೆ ನಿನ್ ಫ್ರೆಂಡ್ಸ್ ಜೊತೆ ಸಮಯ ಕಳೆಯೋಕೆ ನನ್ನನ್ನು ಒಪ್ಸಿದ್ಯಲ್ಲ, ಹಾಗಾಗಿ ನೀನೇ ಬುದ್ಧಿವಂತ ತಾತ.
3: ಹ್ಮ್, ಅದಕ್ಕೆ ಬಹಳ ತಲೆ ಓಡಿಸ್ಬೇಕಾಗಿತ್ತಲ್ವಾ, ಇದಕ್ ನೀನು ನನ್ನನ್ನ ಜಾಣ ಅಂತಾನೆ ಕರಿಬೇಕು.
2: ಸರಿ, ಹಾಗಿದ್ರೆ ನಾವು ಹೊರಡೋಣ ತಾತ.
3: ಹ್ಮ್, ನನ್ ಮುದ್ದು ಲಕ್ಷ್ಮಿ, ಹೋಗೋಣ ಪುಟ್ಟಿ.
2: ತಾತ, ನಾನಿಲ್ಲಿ 4 ದಿನ ಇರೋದು, ದಯವಿಟ್ಟು ನಿಮ್ ಸ್ನೇಹಿತರ ಮುಂದೆ ನನ್ನ ತಮಾಷೆ ಮಾಡ್ಬೇಡಿ.
3: ಹೇ ಪುಟ್ಟಿ, ಯೋಚನೆ ಮಾಡ್ಬೇಡ, ನಾನ್ ಹಾಗೆಲ್ಲ ನಿನಗೆ ಅವಮಾನ ಮಾಡಲ್ಲ. ಬಾ, ಮೊದಲು ಎಲ್ರನ್ನು ಭೇಟಿ ಮಾಡೋಣ.
2: ಅದ್ ಸರಿ ತಾತ, ನಿಮ್ ಸ್ನೇಹಿತರ ಬಗ್ಗೆ ನನ್ಗೆ ತುಂಬಾ ಹೇಳ್ತಿದ್ರಿ, ಆದ್ರೆ ನನ್ ಬಗ್ಗೆ ಅವ್ರಿಗೇನಾದ್ರೂ ಹೇಳಿದಿರಾ?
3: ಹ್ಮ್, ಖಂಡಿತ ಹೇಳಿದೀನಿ.
2: ಹೌದಾ, ಏನ್ ಹೇಳಿದಿರಾ ತಾತ?
3: ಏನಂದ್ರೆ, ನೀನು ಸಮಾಜಶಾಸ್ತ್ರವನ್ನ ಓದ್ತಾ ಇದೀಯಾ, ಹೇಗೆ ಸಮುದಾಯದ ಸೇವೆಯಲ್ಲಿ ತೊಡಸ್ಕೊಂಡಿದ್ಯಾ, ನಿನಗೆ ರಜಾ ದಿನಗಳಿರೋದ್ರಿಂದ ನನ್ನನ್ನ ಭೇಟಿ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ಯಾ, ಮತ್ತೆ ಅಟಲ್ ವಯೋ ಅಭ್ಯುದಯ ಯೋಜನೆಯ ಬಗ್ಗೆ ವಿವರಗಳನ್ನ ತಿಳಿಸ್ಕೊಡ್ತೀಯಾ ಅಂತ ಎಲ್ರಿಗೂ ಹೇಳಿದೀನಿ.
2: ಹ್ಮ್, ಒಳ್ಳೇದು, ನೀನು ನನ್ನ ಸರಿಯಾದ ಜೊತೆಗಾರ ತಾತ.
3: ತುಂಬಾ ಧನ್ಯವಾದಗಳು ಪಾರ್ಟ್ನರ್.
2: ನಾನು ನನ್ನ ಡಿಗ್ರಿ ಮುಗಿಸಿದ್ಮೇಲೆ ನನ್ನ ಸ್ವಂತ ಸಮಾಜ ಸೇವೆ ಸಂಸ್ಥೆನ ಪ್ರಾರಂಭ ಮಾಡ್ತೀನಿ, ಆಗ ನಿನ್ನೇ ನನ್ನ ಪಿಆರ್ ಮ್ಯಾನೇಜರ್ ಆಗಿ ಮಾಡ್ಕೊಳ್ತೀನಿ ತಾತ.
3: ಹ್ಮ್, ಬಹುಶಃ ಒಂದು ದಿನ ನಾನಿನ ಪಿಆರ್ ಮ್ಯಾನೇಜರ್ ಆಗ್ಬಹುದು, ಆದ್ರೆ ಈಗ ಸದ್ಯಕ್ಕೆ ನೀನ್ ನನ್ನ ಡ್ರೈವರ್ ಆಗ್ಬೇಕು.
2: ಓಹೋ, ಸಂತೋಷವಾಗಿ ಬನ್ನಿ ತಾತ, ಹೋಗೋಣ.
3: ಹ, ಹೋಗೋಣ ಹೋಗೋಣ, ಬಹುಶಃ ಅವರೆಲ್ಲರೂ ನಮ್ಗಾಗಿ ಕಾಯ್ತಾ ಇದಾರೆ ಅನ್ಸುತ್ತೆ.
2: ನಿಮ್ ಡ್ರೈವರ್ ಮೇಲೆ ವಿಶ್ವಾಸ ಬಿಡಿ ತಾತ, ನಾವು ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ತಲುಪ್ತಿದ್ದೇವೆ. ಅಲ್ಲಿಗೆ ಹೋಗೋ ದಾರಿಯಲ್ಲಿ ನೀನು ಮತ್ತೆ ನಿನ್ನ ಸ್ನೇಹಿತರು ಸೇರ್ಕೊಂಡು ಹಾಡು ಬರೆದು ಸಂಗೀತ ಹಾಕಿದ್ರಲ್ಲ, ಆ ಹಾಡನ್ನ ಹಾಡಿ.
3: ಹ್ಮ್, ಸರಿ, ಮತ್ತೆ ಕೇಳಿಸ್ಕೋ.

ಸಕಲರ ಪೊರೆವ ಓ ಜಗದ ತಂದೆ, ಭುವನಕ್ಕೆ ನಮ್ಮನು ತಂದೆ. ಸಕಲರ ಪೊರೆವ ಓ ಜಗದ ತಂದೆ, ಭುವನಕ್ಕೆ ನಮ್ಮ

0: ವಿಷಯ ಎರಡು ಹಿರಿಯ ನಾಗರಿಕರೆಲ್ಲ ಸೇರಿದ್ದಾರೆ.
1: ಸರಿ ಪುಟ್ಟಿ, ಪ್ರಾರಂಭಿಸು. ಮತ್ತೆ
2: ನಾವು ಸ್ವಲ್ಪ ತಡವಾಗಿ ಬಂದ್ವಿ ಅನ್ಸತ್ತೆ, ಎಲ್ಲರೂ ಕ್ಷಮಿಸ್ಬೇಕು.
3: ಏನಾದ್ರೂ ಪ್ರಾರಂಭ ಮಾಡ್ಬೇಕು ಅಂದ್ರೆ ಅದಕ್ಕೆ ಯಾವತ್ತೂ ತಡ ಅನ್ನೋದಿಲ್ಲ ಅಂತ ನೀನೆ ಹೇಳ್ತಿದ್ದಾನೆ.
2: ಹೌದು ಹೌದು, ಪ್ರಾರಂಭಿಸೋಣ. ಹಾಗಿದ್ರೆ ನನ್ನ ಪಾರ್ಟ್ನರ್ ಲಕ್ಷ್ಮಿ ಈ ಅಟಲ್ ವಯೋ ಅಭ್ಯುದಯ ಯೋಜನೆ ಅಂದ್ರೆ ಏನು ಅಂತ ಹೇಳ್ತಾಳೆ.
1: ಏನಮ್ಮ ಪುಟ್ಟಿ, ಅದು ಹೆಸರೇ ಅಷ್ಟು ಕಷ್ಟ ಇದೆ. ಅಟಲ್ ವಯೋ
0: ಹೆಸರೇನ್ ಸ್ವಲ್ಪ ಕಷ್ಟ ಆಗಿರ್ಬೋದು, ಆದ್ರೆ ನಿಮ್ಮ ಜೀವನವನ್ನೇ ಸುಲಭಗೊಳಿಸುವಂತದ್ದು ಈ ಯೋಜನೆ.
3: ಚೆನ್ನಾಗಿದೆ, ಹೆಸರಲ್ಲೇನಿದೆ ರಮಣ, ಅದನ್ನು ಅಟಲ್ ಯೋಜನೆ ಅಂತ ಕರೆಯೋಣ ಬಿಡು.
1: ಹೌದು, ಅಟಲ್ ಯೋಜನೆ ಚೆನ್ನಾಗಿದೆ. ನಮ್ಮ ಅಟಲ್ ಜಿ ಅವರಂತೇನೆ ಚೆನ್ನಾಗಿದೆ ಅಂತ ಅನ್ಸುತ್ತೆ.
2: ಈ ಹೆಸರು ಎಲ್ರಿಗೂ ಇಷ್ಟ ಆಯ್ತು ಅನ್ಸುತ್ತೆ. ಇದರಿಂದ ಏನಾದ್ರೂ ಸಮಸ್ಯೆ ಇದೆಯಾ ಪುಟ್ಟಿ? ಇದೇ ಹೆಸರಿದ್ರೆ ಒಳ್ಳೇದಲ್ವೇ?
0: ಖಂಡಿತ ತಾತ, ಈಗಾಗ್ಲೇ ನೀವೆಲ್ಲರೂ ಯೋಜನೆಯ ಆಶಯವನ್ನ ಅರ್ಥ ಮಾಡ್ಕೊಂಡಿದ್ದೀರಿ ತಾನೆ.
1: ಆದ್ರೆ ನೀವಿನ್ನು ಯೋಜನೆಯ ಬಗ್ಗೆ ನಮ್ಗೆ ಹೇಳೇ ಇಲ್ಲ. ಅದ್ ಹೇಗ್ ನಾವು ಯೋಜನೆಯ ಸಾರವನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತೀರಾ?
0: ಈ ಯೋಜನೆಯ ಮೂಲ ಉದ್ದೇಶವೆಂದ್ರೆ ಸುಲಭ ಮಾರ್ಗಗಳ ಮೂಲಕ ಹಿರಿಯರ ಜೀವನವನ್ನ ಸರಳಗೊಳಿಸೋದು. ನೀವೀಗಾಗ್ಲೇ ಕಷ್ಟ ಕಠಿಣವಾಗಿದ್ದ ಹೆಸರನ್ನೇ ಕೇವಲ ಒಂದು ಕ್ಷಣದಲ್ಲಿ ಸುಲಭಗೊಳಿಸ್ಬಿಟ್ರಿ ನೋಡಿ. ಮತ್ತೆ
3: ಇದು ಸಣ್ಣ ವಿಷಯವಾಗಿರ್ಬೋದು ಲಕ್ಷ್ಮಿ ಪುಟ್ಟಿ, ಆದ್ರೆ ನಿನ್ ಮೆಚ್ಚುಗೆ ಮಾತುಗಳು ನಿಜವಾಗಿಯೂ ನಮ್ಮೆಲ್ಲರ ಉತ್ಸಾಹ ಹೆಚ್ಚಿಸಿದೆ.
1: ನಾವೇನೋ ದೊಡ್ಡ ಸಾಧನೆ ಮಾಡಿದೀವಿ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ನಾವಿನ್ನೂ ಉಪಯುಕ್ತವಾಗಿದ್ದೀವಿ ಅಂತ ಆಯ್ತು.
3: ಆದ್ರೆ ನಮ್ ಕುಟುಂಬದವ್ರಿಗೆ ಮಾತ್ರ ನಾವು ಅಷ್ಟೇನು ಉಪಯುಕ್ತವಾಗಿ ಕಾಣೋದಿಲ್ಲ.
4: ಅವರು ಕೊನೆ ಪಕ್ಷ ಮಾತಾಡಿದ್ರೆ ಸಾಕು, ನಾವು ಪ್ರಯೋಜನಕ್ಕೆ ಬರ್ತೀವಂತ ಅನ್ಸತ್ತೆ. ಮನೆಯವರ್ಯಾರು ನಮ್ಗಾಗಿ ಎರಡು ನಿಮಿಷ ಸಹ ಕೊಡಲ್ಲ.
2: ಇಲ್ಲ, ಹಾಗಲ್ಲ. ಈ ದಿನಗಳಲ್ಲಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ತೊಡಗಿರ್ತಾರೆ. ಎಲ್ರಿಗೂ ತಮ್ಮದೇ ಆದ ಒತ್ತಡಗಳು ಇರುತ್ತೆ.
3: ನಮ್ ನಮ್ಮ ಮಕ್ಕಳನ್ನ ಹೆತ್ತು ಸಾಕಿ ಬೆಳೆಸುವಾಗ ಸಾಕಷ್ಟು ಒತ್ತಡವನ್ನ ನಾವು ಎದುರಿಸಿದ್ವಿ ತಾನೆ. ಆಗ ಅವರೊಡನೆ ನಾವು ಮಾತಾಡೋದೇನಾರು ನಿಲ್ಸಿದ್ವಾ? ಇಲ್ಲ ತಾನೆ.
1: ಏ, ನನ್ ಕಣ್ಣಿನ ತೊಂದರೆಗೆ ನನ್ ಕರ್ಕೊಂಡು ಹೋಗಪ್ಪ ಡಾಕ್ಟರ್ ಹತ್ರ ಅಂತ ನನ್ ಮಗನಿಗೆ ಎಷ್ಟು ದಿನಗಳಿಂದ ಹೇಳ್ತಾ ಇದೀನಿ ಗೊತ್ತಾ? ಅವನು ಕೆಲ್ಸದಲ್ಲಿ ರಜಾ ಕೊಡಲ್ಲ ಅಂತ ಹೇಳ್ತಾನೆ, ಅದು ಬಿಟ್ಟು ಕರ್ಕೊಂಡು ಹೋಗ್ತಾನೆ ಇಲ್ಲ ನೋಡಿ.
4: ನನ್ ಸೊಸೆ ಪ್ರತಿದಿನ ಕೆಲ್ಸಕ್ಕೆ ಹೋಗ್ತಾಳೆ, ನಾನು ಇಡೀ ದಿನ ಮನೇಲೆ ಒಬ್ಬಂಟಿಯಾಗಿರ್ತೀನಿ. ನೆನ್ನೆ ಆ ಟೇಬಲ್ಗೆ ನನ್ ಮೊಣಕಾಲು ಜೋರಾಗಿ ಬಡಿತು, ಪ್ರಾಣ ಹೋಗೋ ಅಷ್ಟು ನೋವಾಯ್ತು. ಹೇಳಕ್ಕಾಗ್ದೆ ಇಡೀ ದಿನ ಹಾಸಿಗೆಯಲ್ಲೇ ಮಲಗಿದ್ದೆ. ನನ್ ಸೊಸೆ ಸಂಜೆ ವಾಪಸ್ ಬಂದ್ಮೇಲೇನೆ ನನಗೆ ಕುಡಿಯೋಕೆ ಒಂದ್ ಲೋಟ ನೀರ್ ಸಿಕ್ಕಿದ್ದು.
2: ಏ ರಮಣ, ಪ್ರೀತಿಯೆಲ್ಲ ನೆನಪಲ್ಲೇ ಇರುತ್ತಪ್ಪ, ಆದ್ರೆ ಈ ದೈನಂದಿನ ಜಂಜಾಟ ಗದ್ದಲದಿಂದಾಗಿ ಮಕ್ಕಳಿಗೆ ಸಮಯ ಸಿಗಲ್ಲ ಅಷ್ಟೇ.
3: ಭರತಣ್ಣ, ನೀ ನಿಜವಾಗ್ಲೂ ಅದೃಷ್ಟಶಾಲಿ. ಯಾಕೆ ಹೇಳಿ, ನಿಮ್ ಮೊಮ್ಮಗಳೇ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾಳ್ವಾ? ಅದಕ್ಕೆ
2: ಸರಿಯಾಗಿ ಹೇಳಿದೆ ನೋಡು.
0: ಮತ್ತೆ ಇಲ್ಲಿಗೆ ಬರೋದು ಅಂದ್ರೆ ಸುಮ್ಮನೆನಾ? ಎಷ್ಟು ಸಮಯ ಬೇಕಾಗತ್ತೆ? ನಾನು ನನ್ನ ಸ್ವಂತ ಕೆಲಸವನ್ನೆಲ್ಲ ಬಿಟ್ಟು ನನ್ನ ಅತ್ಯಮೂಲ್ಯ ಸಮಯವನ್ನ ಕೂಡ ಕಳ್ಕೊಳ್ತಿದ್ದೀನಿ.
4: ಏನ್ ಹೇಳ್ತಿದೀಯ ಪುಟಿ?
0: ಅಂದ್ರೆ ಕಾರಣವಿಲ್ಲದೆ ಪ್ರತಿ ಬಾರಿಯೂ ನಾನು ಇಲ್ಲಿಗೆ ಬರ್ಬೇಕಾಗಿಲ್ಲ ಅಂತ.
2: ಅಲ್ಲ ಪುಟಿ, ಹಾಗಾದ್ರೆ ಇವರೆಲ್ಲ ತಮ್ಮ ಕೆಲಸಗಳನ್ನ ಹೇಗ್ ಮಾಡಿ ಮುಗಿಸ್ತಾರೆ?
0: ಓ ತಾತ, ಕೇವಲ ಒಂದೇ ಒಂದು ಫೋನ್ ಕರೆ ಸಾಕು ಗೊತ್ತಾ?
1: ಏನೋ, ಒಂದು ಫೋನ್ ಕರೆಯಿಂದ ಎಲ್ಲ ಕೆಲಸ ಮಾಡಿ ಮುಗ್ಸಕ್ಕಾಗತ್ತಾ? ಹಾಗಿದ್ದಿದ್ರೆ ನಂದು ಎಲ್ಲ ಕೆಲಸ ಮಾಡಿ ಮುಗ್ಸ್ ಆರಾಮಾಗಿ ಇರ್ತಿದ್ದೆ. ನಾನು ನನ್ನ ಮಗನಿಗೆ ದಿನಕ್ಕೆ 8 ಸಲ ಫೋನ್ ಮಾಡ್ತೀನಿ, ಜೊತೆಗೆ ನನ್ನ ಕಣ್ಣಿನ ದೃಷ್ಟಿನೋ ಅದು ಕೂಡ ದಿನಕ್ಕೆ ದಿನ ಹಾಳಾಗ್ತಾ ಇದೆ.
0: ಅರೆ ತಾತ, ನೀವು ಸರಿಯಾದ ಸಂಖ್ಯೆ ಕರೆ ಮಾಡ್ತಾ ಇಲ್ಲ, ಅದಕ್ಕಾಗಿ ಇಷ್ಟೆಲ್ಲ ಆಗಿರೋದು.
1: ಏನ್ ಪುಟ್ಟಿ, ನಾನು ನನ್ನ ಮಗನ ನಂಬರ್ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ.
0: ಇರ್ಲಿ ತಾತ, ಈಗ ನಾನ್ ಹೇಳೋ ನಂಬರ್ಗೆ ಕರೆ ಮಾಡಿ.
2: ಓ, ಹಾಗಾದ್ರೆ ಆ ನಂಬರ್ ಅಲ್ಲಿ ಏನ್ ಮ್ಯಾಜಿಕ್ ಇದೆ ಪುಟ್ಟಿ?
0: ಮ್ಯಾಜಿಕ್ ಇದೆ, ನಿಜವಾಗ್ಲೂ ಮ್ಯಾಜಿಕ್ ಇದೆ. ಈ ಸಂಖ್ಯೆಗೆ ಒಂದ್ ಫೋನ್ ಮಾಡಿ ಸಾಕು, ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತೆ.
4: ಕೇಳಕ್ಕೇನೋ ಚೆನ್ನಾಗಿದೆ, ಆದ್ರೆ ನಂಬಕ್ ಬಹಳ ಕಷ್ಟ ಆಗ್ತಿದೆ.
0: ಇದೊಂದ್ಸಲ ನನ್ನನ್ನ ನಂಬಿ, ನಿಮ್ ಫೋನ್ ತೆಗೆದುಕೊಂಡು 14567 ಡಯಲ್ ಮಾಡಿ.
2: ಏನಮ್ಮ ಪುಟ್ಟಿ, 14567?
0: ಹೌದು, 14567. ಇದು ಹಿರಿಯರ ಸಹಾಯವಾಣಿ.
1: ಓ, ಈ ಸಂಖ್ಯೆಗೆ ಕರೆ ಮಾಡೋದ್ರಿಂದ ಏನೋ ನನ್ ಕಣ್ಗಳು ಸರಿ ಹೋಗ್ಬಿಡುತ್ತಾ?
0: ಹೌದು.
3: ಇದು ನನ್ನ ಪಿಂಚಣಿ ಸಮಸ್ಯೆ ಬಗೆಹರಿಸುತ್ತಾ?
0: ಖಂಡಿತವಾಗ್ಲೂ ಹೌದು.
2: ಹಾಗಾದ್ರೆ ಪುಟ್ಟಿ, ಇದು ನನ್ನ ಡಿಎಲ್ ನವೀಕರಿಸುತ್ತಾ?
0: ಹೌದು.
4: ಮತ್ತೆ ನಾನ್ ದಿನವಿಡೀ ಮನೆಯಲ್ಲಿ ಒಬ್ಬಂಟಿ ಆಗಿರ್ತೀನಿ. ಈ ದೂರವಾಣಿ ಸಂಖ್ಯೆ ನನ್ನ ಒಂಟಿತನವನ್ನ ಹೋಗ್ಲಾಡ್ಸತ್ತಾ?
0: ಹೌದೌದು.
4: ನಿಜವಾಗಿಯೂ?
3: ನಿಜವಾಗಿಯೂ?
2: ಲಕ್ಷ್ಮಿ, ನೀನು ಇಲ್ಲಿ ತುಂಬಾ ಭರವಸೆ ಕೊಡ್ತಾ ಇದೀಯಲ್ವನಮ್ಮ. ಯಾರ್ದಾದ್ರೂ ಒಂಟಿತನವನ್ನ, ಅದು ಹೇಗೆ, ಒಂದು ದೂರವಾಣಿ ಕರೆ ದೂರ ಮಾಡಕ್ ಸಾಧ್ಯ?
0: ತಾತ, ಇದು ಮಾತನಾಡುವ ಮೂಲಕ ಒಂಟಿತನವನ್ನ ತೆಗೆದುಹಾಕೋದಿಲ್ಲ, ಆದ್ರೆ ಒಂಟಿತನವನ್ನ ನಿವಾರಿಸೋಕೆ ಸಹಾಯ ಮಾಡುವ ದಾರಿಯನ್ನ ಸೃಷ್ಟಿಸುತ್ತೆ.
1: ಓ, ಇದು ನಿಜವಾಗ್ಲೂ ಮ್ಯಾಜಿಕ್ ಸಂಖ್ಯೆ ಅಂತ ಅನ್ಸುತ್ತಪ್ಪ ನಂಗೇನೋ.
4: ಮ್ಯಾಜಿಕ್? ಸರಿ, ಹಾಗಾದ್ರೆ ಇದಕ್ ಹಣ ಕೊಡ್ಬೇಕಾಗತ್ತೇನೋ? ನಾವ್ ಇದಕ್ಕೆ ದುಡ್ಡು ಹೇಗ್ ಕೊಡೋದು?
0: ಇದು ಟೋಲ್ ಫ್ರೀ ಸಂಖ್ಯೆ, ಅಂದ್ರೆ ಏನು ಹಣ ಕೊಡಬೇಕಾಗಿಲ್ಲ, ಸಂಪೂರ್ಣವಾಗಿ ಉಚಿತ.
2: ಉಚಿತನಾ? ಹಂಗಾದ್ರೆ ಯಾರು ಬೇಕಾದ್ರೂ ಕರೆ ಮಾಡಬಹುದು. ಮತ್ತೆ ಇದಕ್ಕೆ ಏನು ದುಡ್ಡು ಕೊಡಬೇಕಾಗಿಲ್ಲ ತಾನೆ?
0: ಹೌದು. ಯಾವ ಸಮಯದಲ್ಲಾದ್ರೂ, ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಕರೆ ಮಾಡಬಹುದು. ಈಗ ನೀವೆಲ್ಲರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಯೊಂದಿಗೆ ನೇರವಾಗಿ ಮಾತನಾಡಲು ನಾನು ವ್ಯವಸ್ಥೆ ಮಾಡ್ತೀನಿ. ಅವರು ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಒದಗಿಸುತ್ತಾರೆ. ಈಗ ನಿಮಗಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಲಿದ್ದಾರೆ.
5: ಇದು ಬಂದ್ಬಿಟ್ಟು ಹಿರಿಯ ನಾಗರಿಕರಿಗೋಸ್ಕರನೇ ಸ್ಥಾಪನೆ ಆಗಿದ್ದ ಹೆಲ್ಪ್ ಲೈನ್. ಇದು ನಾವು ಪ್ರಸ್ತುತ ಕರ್ನಾಟಕದಲ್ಲಿ ಎಲ್ಲಾ ದಿನಗಳಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಕಾರ್ಯನಿರ್ವಹಿಸುತ್ತಿದ್ದೇವೆ. ನಮ್ಮ ಸೇವೆಯ ಭಾಗವಾಗಿ ನಾವು ಉಚಿತವಾಗಿ ಕಾನೂನು ಮಾರ್ಗದರ್ಶನ ನೀಡ್ತೀವಿ. ಹಿರಿಯ ನಾಗರಿಕರ ಕಲ್ಯಾಣ ಮತ್ತು ಯೋಗಕ್ಷೇಮಕ್ಕಾಗಿ ಇರುವ ನಿರ್ವಹಣೆ ಕಾಯ್ದೆ 2007 ಕುರಿತು ಅರಿವು ನೀಡ್ತೀವಿ. ಅಂದ್ರೆ ಸ್ವಲ್ಪ ತಂದೆ ತಾಯಿಗೆ ಮಕ್ಕಳು ನೋಡ್ತಾ ಇಲ್ಲ ಅಂದ್ರೆ ಅವ್ರ ಜೊತೆ ಆ ತರ ಮೇಂಟೆನೆನ್ಸ್ ತಗೋಬೇಕನ್ನೋದು ಒಂದು ಕಾನೂನು ಇದೆ, ಅದ್ರ ಬಗ್ಗೆ ನಾವು ಅವರಿಗೆ ಅರಿವು ಮೂಡಿಸ್ತೀವಿ. ಅಲ್ಲದೆ ನಾವು ಹಿರಿಯ ನಾಗರಿಕ ವೃದ್ಧಾಪ ಪಿಂಚಣಿ ಒಳ್ಳೆ ಪೆನ್ಷನ್ ಯಾವ ತರ ತಗೋಬೇಕು, ಏನೇನು ಡಾಕ್ಯುಮೆಂಟ್ ಎಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀವಿ. ಯಾವುದೇ ಹಿರಿಯರು ದೈಹಿಕವಾಗಿ, ಮೌಖಿಕವಾಗಿ, ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಿಂದನೆಗೆ ಒಳಗಾಗಿದ್ರೆ, ಅಂದ್ರೆ ಸರ್ ಇಲ್ಲಿ ಹಿರಿಯರಿಗೆ ಯಾರಾದ್ರೂ ಹರಾಸ್ಮೆಂಟ್ ಹೊಡೆಯೋದು ಬಡಿಯೋದು ಅಥವಾ ಬೈಯೋದು ಮಾಡಿದ್ರೆ ಅವ್ರು ನಮ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಬಹುದು. ನಾವೇನಿದೆ ಅವ್ರ ಅದಕ್ಕೆ ನಾವು ಪರಿಶೀಲನೆ ಮಾಡಿ ಅವರಿಗೆ ನಾವು ರಿಸಾಲ್ವ್ ಮಾಡಕ್ಕೆ ಸಹಾಯ ಮಾಡ್ತೀವಿ ಸರ್ ನಮ್ಮ ಕಡೆಯಿಂದ. ಮತ್ತೆ ಯಾವುದೇ ಹಿರಿಯರು ಒಂಟಿಯಾಗಿರೋದು ಅಥವಾ ಭಾವನಾತ್ಮಕವಾಗಿ ಖಿನ್ನತೆಗೆ ಒಳಪಟ್ಟಿದ್ರೆ, ಅಂದ್ರೆ ಡಿಪ್ರೆಷನ್ ನಲ್ಲಿದ್ರೆ, ಹಿರಿಯ ನಾಗರಿಕರು ನಮ್ಗೆ ಕಾಲ್ ಮಾಡಿ ಮಾತಾಡಬಹುದು. ನಾವು ಅವರಿಗೆ ಇಮೋಷನಲ್ ಕೌನ್ಸಿಲಿಂಗ್ ನೀಡ್ತೀವಿ. ಹಾಗೆ ಮನೆಯಿಂದ ಹೊರಹಾಕಲ್ಪಟ್ಟ ಅಥವಾ ನಿರ್ಗತಿಕರಾಗಿರುವ ಹಿರಿಯರನ್ನು ರಕ್ಷಿಸಿ ತಾತ್ಕಾಲಿಕವಾಗಿ ಆಶ್ರಯ ಒದಗಿಸಿ ಮತ್ತು ಅವರ ಕುಟುಂಬ ಇದೆ ಎಂದು ಗೊತ್ತಾದ್ರೆ ಮತ್ತೆ ಸೇರಲು ಅವ್ರ ಜೊತೆ ಒಂದಾಗಲು ಸಹಾಯ ಮಾಡ್ತೀವಿ ಸರ್. ಈ ಎಲ್ಲಾ ಸೇವೆಗಳ ಜೊತೆಗೆ ನಾವು ವೃದ್ಧಾಶ್ರಮಗಳು, ಆರೈಕೆ ಕೇಂದ್ರಗಳು, ಚಟುವಟಿಕೆ ಕೇಂದ್ರಗಳ ಬಗ್ಗೆ ಮಾಹಿತಿ ಒದಗಿಸ್ಕೊಡ್ತಿದ್ವಿ. ಇದೆಲ್ಲ ಸರ್ವಿಸ್ ನಮ್ಮ ಕಡೆ ನಾವು ಪ್ರೊವೈಡ್ ಮಾಡ್ತೀವಿ ಸರ್.
0: ಹಾಗಾದ್ರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಲ್ವಾ?
1: ಹೌದೌದು, ಎಲ್ಲದಕ್ಕೂ ಉತ್ತರ ಏನೋ ಸಿಕ್ತು. ಆದ್ರೆ ಕೊನೆಯದಾಗಿ ಒಂದೇ ಒಂದು ವಿಷಯ ಮಾತ್ರ ಉಳಿದಿದೆ.
3: ರಾಮಣ್ಣ, ನಿನಗ್ ತೃಪ್ತಿ ಅನ್ನೋದೇ ಇಲ್ಲ ನೋಡು. ಯಾವಾಗ ನೋಡಿದ್ರು ಇನ್ನೊಂದ್ ವಿಷಯ ನಿಂಗೆ ಇದ್ದೇ ಇರುತ್ತೆ.
1: ನಂಗೆ ಒಂದ್ ಸಣ್ಣ ಅನುಮಾನ ಇತ್ತಪ್ಪ, ಅದಕ್ಕೆ ಕೇಳೋಣ ಅಂತ ಅನ್ಕೊಂಡೆ. ಇದಕ್ಕೆ ಇಷ್ಟಕ್ಕೆಲ್ಲ ಸಿಟ್ ಮಾಡ್ಕೋತಾರ ನೀನು?
3: ಅನುಮಾನ ಏನೋ ನಿವಾರಣೆ ಆಗುತ್ತೆ, ಆದ್ರೆ ಅದಕ್ಕೂ ಮೊದಲು ನೀನು ನಿನ್ ಅನುಮಾನ ಏನು ಅಂತ ಹೇಳು. ಆಗ ನಿಂದು ಸಣ್ಣ ಅನುಮಾನನ ದೊಡ್ಡ ಅನುಮಾನನ ಅಂತ ಗೊತ್ತಾಗುತ್ತೆ.
1: ತಮಾಷೆ ಮಾಡಬೇಡ.
3: ಹಾಗಾದ್ರೆ ನಾನು ಕೀಟ್ಲೇನು ಮಾಡಬಾರ್ದು, ಹಾಸ್ಯನು ಮಾಡಬಾರ್ದು, ಇನ್ನೇನ್ ಮಾಡಬಹುದು ಅಂತ ನೀನೇ ಹೇಳಪ್ಪ.
0: ಪ್ರಶ್ನೆಗಳನ್ನ ಕೇಳಬಹುದು ಅಂಕಲ್, ಕೇಳಿ. ನಿಮಗೇನ್ ಅನುಮಾನ?
1: ಏ ಪುಟ್ಟಿ, ನಾವ್ ಈ ರೀತಿ ಸಂಖ್ಯೆಗಳಿಗೆಲ್ಲ ಕರೆ ಮಾಡಿದಾಗ ಇದಕ್ಕಾಗಿ 1 ಒತ್ತಿ, ಅದಕ್ಕಾಗಿ 2 ಒತ್ತಿ ಅಂತ ಆವಾಗ ಅವಾಗ ಕೇಳ್ತಾನೆ ಇರ್ತೀವಿ, ಕೊಯ್ ಕೊಯ್ ಅಂತ.
4: ಅಷ್ಟೇ ಅಲ್ಲ, ಇಷ್ಟೆಲ್ಲಾ ಆಯ್ಕೆಗಳನ್ನ ಒತ್ತಿದ ಮೇಲೆಯೂ ನಮ್ಗೆ ಯಾರೊಟ್ಟಿಗೂ ಮಾತಾಡಕ್ಕೆ ಸಾಧ್ಯ ಆಗ್ದೇನೂ ಇರ್ಬೋದು.
2: ಸ್ವಲ್ಪ ಸಮಾಧಾನ, ನಮ್ ತರಾನೇ ಬಹಳ ಜನ ಕರೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಕಾದ್ರೆ ಯಾರಾದ್ರೂ ಒಬ್ರು ಮಾತಾಡೇ ಮಾತಾಡ್ತಾರೆ.
3: ನಮ್ ಪುಟ್ಟಿ ಹೇಳಾಯ್ತಲ್ವಾ, ಯಾರೇ ಫೋನ್ ಮಾಡಿದ್ರು ಖಂಡಿತವಾಗಿಯೂ ಅವ್ರ ಮಾತನ್ನ ಕೇಳೇ ಕೇಳ್ತಾರೆ ಅಂತ.
0: ಅಂಕಲ್, ಈಗ್ಲೇ ಕರೆ ಮಾಡಿ, ನಮ್ಗೆ ಯಾವ ಪ್ರತಿಕ್ರಿಯೆ ಸಿಗುತ್ತೆ ಅಂತ ನೋಡೇ ಬಿಡೋಣ.
2: ಹೌದು, ಇದು ಒಳ್ಳೆ ಉಪಾಯ. ಕರೆ ಮಾಡಿ ಹಾಗಿದ್ರೆ.
1: ನಾನಾ?
3: ಮತ್ತಿನ್ಯಾರೋ ಫೋನ್ ಮಾಡಿ ನಿನ್ ಕಣ್ಣಿನ ಸಮಸ್ಯೆ ಅವ್ರಿಗೆ ಹೇಳೋ.
1: ಅಕ್ಕ, ನೀವ್ ಕರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಒಬ್ಬ ಮಹಿಳೆ ಮೊದ್ಲು ಮಾತಾಡಿದ್ರೆ ಸಮಾಧಾನವಾಗಿ ಮಾತಾಡ್ತಾರೆ ಅನ್ಸುತ್ತೆ. ನೀವೇ ಮಾಡಿ ಅಕ್ಕ.
2: ರಮಣ, ಯಾಕೆ ಇಷ್ಟು ನಾಚಿಕೆ ಪಟ್ಕತಿಯ? ಸರಿ ಇರ್ಲಿ ಅಕ್ಕ, ನೀವೇ ಮೊದ್ಲು ಕರೆ ಮಾಡಿ.
4: ನಾನಾ? ಆದ್ರೆ ನಾನ್ ಏನ್ ಹೇಳ್ಕೊಳ್ಳಿ? ಪರಿಚಯನೇ ಇಲ್ದೇ ಇರೋರ್ ಜೊತೆ ವೈಯಕ್ತಿಕ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದು ವಿಚಿತ್ರ ಅನ್ಸಲ್ವಾ?
3: ಲಕ್ಷ್ಮಿ ಪುಟ್ಟಿ, ನೀನು ಹಿರಿಯರ ಸಹಾಯವಾಣಿ ಬಗ್ಗೆ ಏನೋ ಎಲ್ಲರಿಗೂ ಹೇಳಿದೆ, ಆದ್ರೆ ಅದ್ ನಿಜವಾಗಿ ಬಳಸೋ ಹಾಗೆ ಮಾಡಲು ಇವರಿಗೆಲ್ಲ ಸ್ವಲ್ಪ ಪ್ರೋತ್ಸಾಹ ಬೇಕಾಗುತ್ತೆ ಅಂತ ಅನ್ಸುತ್ತೆ.
2: ಹೌದು ಹೌದು, ಅದನ್ನು ಮಾಡೋಣ. ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕು, ಆಗ ಎಲ್ರಿಗೂ ಇದ್ರ ಬಳಕೆ ಆಗುತ್ತೆ.
0: ನಾವು ಸಹಾಯ ಕೇಳ್ತಿದೀವಿ ಅಂದ್ರೆ ನಮ್ಮ ಪ್ರೀತಿ ಪಾತ್ರರ ಬಗ್ಗೆ ದೂರ್ ನೀಡ್ತಿದೀವಿ ಅಂತಲ್ಲ.
1: ಆದ್ರೆ ಇದು ನನ್ನ ಮಗನಿಗೆ ಇಷ್ಟ ಆಗದೆ ಇರಬಹುದು.
4: ನನ್ ಮಗಳು ಕೂಡ ಇದನ್ನ ಇಷ್ಟ ಪಡದೇ ಇರಬಹುದು. ಇವರ ಮಕ್ಕಳು ಇವರನ್ನ ನೋಡ್ಕೊಳಕ್ ಆಗಲ್ಲ, ಅದಕ್ಕೆ ಹೊರಗಿನಿಂದ ಸಹಾಯ ಕೇಳಿದ್ರು ಅಂತ ಜನ ಎಲ್ಲ ಮಾತಾಡ್ಕೋತಾರೆ.
2: ನೀವ್ ಹೇಳೋದು ಸರಿ. ಇದ್ರ ಬಗ್ಗೆ ನಮ್ ನಮ್ಮ ಕುಟುಂಬದ ಸದಸ್ಯರ ಜೊತೆ ಮೊದಲೇ ಮಾತಾಡಿರ್ಬೇಕು.
0: ಸರಿ, ನಾವು ಕುಟುಂಬದ ಸದಸ್ಯರೊಡನೆ ಮಾತಾಡೋಣ. ಆದ್ರೆ ಅದಕ್ಕೂ ಮೊದಲು ನಾನು ನಿಮ್ಗೆಲ್ಲ ಒಂದು ಕತೆ ಹೇಳ್ತೀನಿ.
4: ನೋಡ್ರಪ್ಪ, ಎಂತ ಕಾಲ ಬಂತು. ನಾವು ಸಣ್ಣವ್ರಿಗೆ ಕತೆಗಳನ್ನ ಹೇಳ್ತಿದ್ವಿ, ಈಗ ಸಣ್ಣವರೇ ನಮ್ಗೆ ಕತೆಗಳನ್ನ ಹೇಳ್ತಾರಂತೆ. ಇರ್ಲಿ, ಏನ್ ಹೇಳ್ತಾರೆ ಕೇಳೋಣಂತೆ.
0: ಸರಿ, ಹಾಗಾದ್ರೆ ಕತೆ ಶುರು ಮಾಡ್ತೀನಿ ಕೇಳಿ. ಒಂದ್ ಹಳ್ಳಿಲಿ ಮಲ್ಲಪ್ಪ ಅನ್ನೋ ಯುವಕ ವಾಸ ಮಾಡ್ತಿದ್ದ. ಅವನು ಅನಾಥನಾಗಿದ್ದ. ಕಷ್ಟಪಟ್ಟು ದುಡಿಮೆ ಮಾಡಿ ತನ್ನ ದುಡಿಮೆಗೆ ತಕ್ಕ ಸರಳ ಜೀವನವನ್ನ ಸಂತೋಷವಾಗಿ ನಡೆಸ್ತಾ ಇದ್ದ. ಒಂದಿನ ಅವನು ತನ್ನ ಕೆಲಸವನ್ನ ಮುಗಿಸಿ ಹಿಂತಿರುಗುವಾಗ ಅವನಿಗೆ ದಾರಿಯಲ್ಲಿ ಒಂದು ಹೊಳಿತಿದ್ದಂತಹ ವಸ್ತು ಕಾಣಿಸ್ತು. ಅವನು ಅದನ್ನ ಎತ್ಕೊಂಡು ನೋಡಿದಾಗ ಅದು ಬೆಳ್ಳಿಯ ನಾಣ್ಯ ಅಂತ ಗೊತ್ತಾಯ್ತು. ಮಲ್ಲಪ್ಪಂಗೆ ಸಂತೋಷ ಆಯ್ತು. ಅದ್ರ ಜೊತೆಗೆ ಬೆಳ್ಳಿ ನಾಣ್ಯನ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅವನು ತನ್ನ ಜೀವನದ ಅಗತ್ಯಗಳಿಗೆ ಸಾಕೋಗಷ್ಟು ದುಡಿಮೆನ ಮಾಡ್ತಾ ಇದ್ದ. ಇದ್ರಿಂದ ಆ ಬೆಳ್ಳಿ ನಾಣ್ಯನ ಎಲ್ಲಿಟ್ಕೊಳ್ಬೇಕು, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದ. ಹೀಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ಮೇಲೆ ಆತನ ಮುಖದಲ್ಲಿ ಸಣ್ಣ ನಗುವೊಂದು ಮೂಡ್ತು. ಹೇಗೋ ಗ್ರಾಮಸ್ಥರೆಲ್ಲ ಸೇರಿ ನನ್ನ ಮದುವೆ ಮಾಡ್ಬೇಕು ಅಂತ ವಿಚಾರ ಮಾಡ್ತಾ ಇದಾರೆ, ಹಾಗಾಗಿ ತನ್ನದೇ ಆದ ಕುಟುಂಬ ಇನ್ನೇನು ಶುರು ಮಾಡ್ಬೇಕಾಗತ್ತೆ. ನಾನು ಈ ನಾಣ್ಯವನ್ನ ಇನ್ನೇನು ಸದ್ಯದಲ್ಲೇ ಬರಲಿರುವ ನನ್ನ ಹೆಂಡತಿಗಾಗಿ ಉಳಿಸ್ತೀನಿ ಅಂತ ಅವನು ಯೋಚನೆ ಮಾಡ್ದ. ಮಲ್ಲಪ್ಪ ತನ್ನ ಸಣ್ಣ ಗುಡಿಸಲಿನಲ್ಲಿ ನಾಣ್ಯವನ್ನ ಬಚ್ಚಿಡೋದು ಹೇಗೆ ಅಂತ ಸಾಕಷ್ಟು ಯೋಚನೆ ಮಾಡ್ತಾನೆ. ಯಾಕಂದ್ರೆ ಆ ಗುಡಿಸಲಲ್ಲಿ ಯಾವುದೇ ರೀತಿ ಭದ್ರತೆ ಇರೋದಿಲ್ಲ. ಹೀಗಾಗಿ ಅವನು ಈ ನಾಣ್ಯವನ್ನ ಅಡಗಿಸೋಕೆ ಸೂಕ್ತವಾದ ಸ್ಥಳ ಸಿಗ್ಲಿಲ್ಲ. ಏನ್ ಮಾಡೋದು ಅಂತ ಬಹಳ ಯೋಚನೆ ಮಾಡಿದ ನಂತರ ಆ ನಾಣ್ಯವನ್ನ ಊರಿನ ರಾಜನ ಹಳೆಯ ಅರಮನೆಯ ಗೋಡೆಯಲ್ಲಿ ಅಡಗಿಸಿ ಅದನ್ನ ಮಣ್ಣು ಇಟ್ಟಿಗೆಯಿಂದ ಮುಚ್ಚುತ್ತಾನೆ. ಇದಾದ್ಮೇಲೆ ಅವನಿಗೆ ಸಮಾಧಾನ ಕೂಡ ಆಗತ್ತೆ. ಪರವಾಗಿಲ್ಲ, ನನ್ನ ನಾಣ್ಯ ಎಲ್ಲೋ ಒಂದ್ ಕಡೆ ಸುರಕ್ಷಿತವಾಗಿದೆ ಅಂತ. ಹೀಗೆ ಕೆಲವು ತಿಂಗಳುಗಳ ನಂತರ ಗ್ರಾಮಸ್ಥರೆಲ್ಲ ಸೇರಿ ಮಲ್ಲಪ್ಪನ ಮದುವೆಯ ಏರ್ಪಾಡು ಮಾಡ್ತಾರೆ. ಬಾಲ್ಯದಿಂದಲೂ ಕೂಡ ಒಬ್ಬಂಟಿಯಾಗಿ ಬೆಳೆದಿದ್ದಂತಹ ಮಲ್ಲಪ್ಪನಿಗೆ ತನ್ನದೇ ಆದ ಸ್ವಂತ ಕುಟುಂಬವನ್ನ ಹೊಂದೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಅವನು ಕೂಡ ತುಂಬಾ ಸಂತೋಷ ಪಡ್ತಾನೆ. ಹೀಗೆ ಈ ಸಂತೋಷದಲ್ಲಿ ಅವನು ಬೆಳ್ಳಿಯ ನಾಣ್ಯದ ಬಗ್ಗೆ ಸಂಪೂರ್ಣವಾಗಿ ಮರೆತು ಬಿಡ್ತಾನೆ. ಕೆಲವು ತಿಂಗಳುಗಳ ನಂತರ ಅವನ ಪತ್ನಿ ಗರ್ಭಿಣಿ ಆಗ್ತಾಳೆ. ತಂದೆ ಆಗ್ತಿರುವಂತ ಸುದ್ದಿ ಕೇಳಿ ಬಹಳ ಸಂತೋಷ ಪಡ್ತಾನೆ ಮಲ್ಲಪ್ಪ. ತನ್ನ ಹೆಂಡತಿಗೆ ಒಳ್ಳೆಯ ಉಡುಗೊರೆ ನೀಡೋಕೆ ಕೂಡ ಬಯಸ್ತಾನೆ. ಆದ್ರೆ ಉಡುಗೊರೆ ತರೋಕೆ ಅವನ ಬಳಿ ಅಷ್ಟೊಂದು ಹಣ ಇರೋಲ್ಲ. ಈ ಸಮಯದಲ್ಲಿ ಅವನಿಗೆ ತಾನು ಅಡಗಿಸಿದ ಬೆಳ್ಳಿ ನಾಣ್ಯದ ನೆನಪಾಯ್ತು. ತಕ್ಷಣನೇ ಮಲ್ಲಪ್ಪ ಹಳೆಯ ಅರಮನೆ ಕಡೆ ಎದ್ನೋ ಬಿದ್ನೋ ಅಂತ ಏದುಸ್ರು ಬಿಡುತ್ತಾ ಓಡ್ತಾನೆ. ಆ ಊರಿನ ರಾಜ ತನ್ನ ಹೊಸ ಅರಮನೆಯ ಕಿಟಕಿಯಿಂದ ಹೀಗೆ ಯಾರೋ ಒಬ್ಬ ಯುವಕ ಹುಚ್ಚಾಟದಿಂದ ಏಳ್ತಾ ಬೀಳ್ತಾ ಓಡ್ತಾ ಇರೋದನ್ನ ನೋಡ್ತಾನೆ. ಹೀಗೆ ನೋಡಿದ ರಾಜ ಯೋಚನೆ ಮಾಡ್ತಾನೆ, ಮಠ ಮಠ ಮಧ್ಯಾಹ್ನದ ಹೊತ್ತಲ್ಲಿ ಈ ರೀತಿ ಓಡ್ತಾ ಇದ್ದಾನೆ ಅಂದ್ರೆ ಏನೋ ಅನಾಹುತ ಆಗಿರ್ಬೇಕು. ಜೊತೆಗೆ ಆ ರಾಜ ಬಹಳ ಒಳ್ಳೆ ರಾಜ ಆಗಿರ್ತಾನೆ, ತನ್ನ ಪ್ರಜೆಗಳ ಬಗ್ಗೆ ಬಹಳ ಪ್ರೀತಿ ದಯೆಯನ್ನ ತೋರ್ತಾ ಇರ್ತಾನೆ. ಹೀಗೆ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ತನ್ನ ಆದ್ಯ ಕರ್ತವ್ಯ ಅಂತ ಕೂಡ ಪರಿಗಣಿಸಿದ್ದ ರಾಜ. ಹೀಗಿರುವಾಗ ರಾಜ ಆ ಯುವಕನನ್ನ ನೋಡಿ, ಆ ಯುವಕನನ್ನ ಇಲ್ಲಿ ಕರ್ಕೊಂಡ್ ಬನ್ನಿ ಅಂತ ಹೇಳಿ ತನ್ನ ಕಾವಲುಗಾರನನ್ನ ಕಳಿಸ್ತಾನೆ. ಹೀಗೆ ಕಾವಲುಗಾರರು ಮಲ್ಲಪ್ಪನನ್ನ ಕರ್ಕೋ ಬರ್ತಾರೆ. ಆಗ ರಾಜ ಇದ್ದವನು ಮಲ್ಲಪ್ಪನನ್ನು, ಯಾಕಪ್ಪ ಇಷ್ಟು ಅವಸರದಲ್ಲಿ ಬೀಳ್ತಾ ಏಳ್ತಾ ಎಲ್ಲಿಗೆ ಓಡ್ತಿದ್ಯಾ ಅಂತ ಕೇಳಿದಾಗ, ಆಗ ಮಲ್ಲಪ್ಪ ಹೇಳ್ತಾನೆ, ಮಹಾರಾಜ್ರೆ, ನಾನು ನನ್ನ ನಿಧಿಯನ್ನ ನಿಮ್ಮ ಹಳೆಯ ಅರಮನೆಯ ಗೋಡೆಯಲ್ಲಿ ಅಡಗಿಸಿಟ್ಟಿದ್ದೇನೆ ಅಂತ ಮಲ್ಲಪ್ಪ ಹೇಳುವಾಗ, ಇದನ್ನ ಕೇಳಿದ ರಾಜನಿಗೆ ಆಶ್ಚರ್ಯ ಆಯ್ತು. ಏನು ನಿಧಿನ? ಹೌದು, ಒಂದು ಬೆಳ್ಳಿಯ ನಾಣ್ಯ ಮಹಾರಾಜ್ರೆ. ಅದಕ್ಕೆ ಮಹಾರಾಜರು ಹೇಳ್ತಾರೆ, ನಿಧಿ ಇರುವಂತಹ ಶ್ರೀಮಂತ ವ್ಯಕ್ತಿ ತರ ನೀನೇನ್ ಕಾಣ್ತಾ ಇಲ್ವಲ್ಲ. ಸರಿಯಾಗಿ ಹೇಳು, ಎಷ್ಟು ನಾಣ್ಯಗಳಿವೆ? ಅದಕ್ಕೆ ಸರಿಯಾದ ಮೊತ್ತವನ್ನ ನಾನು ನಿನಗೆ ಕೊಡ್ತೀನಿ. ಹೀಗೆ ಹುಚ್ಚಾಪಟ್ಟೆ ಓಡ್ತಾ ನಿನ್ನ ಜೀವಕ್ಕೆ ಅಪಾಯ ತಂದ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನನ್ನ ಪ್ರಜೆಗಳ ಸುರಕ್ಷತೆ ನನ್ನ ಪ್ರಮುಖ ಕರ್ತವ್ಯ. ಹಾಗಾಗಿ ಹೇಳು ಯುವಕ, ನಿನ್ನ ಬಳಿ ಎಷ್ಟು ನಾಣ್ಯಗಳಿವೆ? 1000? ಇಲ್ಲ ಮಹಾರಾಜ್ರೆ. 100? ಇಲ್ಲ ಮಹಾರಾಜ್ರೆ. ಮತ್ತೆ ಹೀಗೆ ಹುಚ್ಚಾಪಟ್ಟೆ ಒಂದು ಡಜನ್ ನಾಣ್ಯಗಳಿಗಾಗಿ ಓಡ್ತಾ ಇದ್ಯಾ ಅಂತ ರಾಜ ಕೇಳುವಾಗ, ಅದಕ್ಕೆ ಮಲ್ಲಪ್ಪ ಹೇಳ್ತಾನೆ, ಒಂದು ಡಜನ್ನು ಇಲ್ಲ ಮಹಾರಾಜ್ರೆ ಅಂತ ಉತ್ತರಿಸಿದಾಗ, ಮತ್ತೆ ರಾಜ ಹೇಳ್ತಾರೆ, ಹೌದಾ, ಮತ್ತೆ ಎಷ್ಟಿತ್ತು ಹೇಳು ಅಂತ ಪ್ರಶ್ನೆ ಮಾಡಿದಾಗ ಮಲ್ಲಪ್ಪ ಹೇಳ್ತಾನೆ, ನಾನು ಅಲ್ಲಿ ಒಂದು ಬೆಳ್ಳಿಯ ನಾಣ್ಯವನ್ನ ಗೋಡೆಯಲ್ಲಿ ಅಡಗಿಸಿಟ್ಟಿದ್ದೆ ಅಂತ ಮಲ್ಲಪ್ಪ ವಿವರಿಸ್ತಾನೆ. ರಾಜ ಜೋರಾಗಿ ನಗೋಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಹೇಳ್ತಾನೆ, ನನಗೆ ನಿನ್ನ ಪ್ರಾಮಾಣಿಕತೆ ಬಹಳ ಇಷ್ಟ ಆಯ್ತು. ನೀನು ನನ್ನ ಬಳಿ 1000 ನಾಣ್ಯಗಳಿವೆ ಅಂತ ಹೇಳ್ಬೋದಿತ್ತು, ಆದ್ರೆ ನೀನು ಸುಳ್ಳು ಹೇಳಲಿಲ್ಲ. ನಾನ್ ನಿನಗೆ 1000 ನಾಣ್ಯಗಳನ್ನ ಕೊಡ್ತೀನಿ ಅಂತ ಮಹಾರಾಜ ಹೇಳಿದಾಗ, ಇದನ್ ಕೇಳ್ದಂತ ಮಲ್ಲಪ್ಪ ಒಂದ್ ಕ್ಷಣ ಮೌನವಾಗ್ಬಿಟ್ಟ. ನಂತರ ಗೌರವದಿಂದ, ಹೃದಯಪೂರ್ವಕ ಧನ್ಯವಾದಗಳು ಮಹಾರಾಜ್ರೆ, ಆದ್ರೆ ಆ ನಾಣ್ಯವು ನನ್ನ ಸ್ವಂತ ನಿಧಿಯಾಗಿದೆ. ನಾನು ಜೀವನದಲ್ಲಿ ಮೊದಲ ಬಾರಿಗೆ ತಂದೆ ಆಗ್ತಾ ಇದ್ದೇನೆ. ಇಂತಹ ಸಂದರ್ಭದಲ್ಲಿ ನೀವು ಕರುಣೆಯಿಂದ ಕೊಡ ಮಾಡಿದ ಹಣದಿಂದ ನನ್ನ ಹೆಂಡತಿಗೆ ಉಡುಗೊರೆ ನೀಡೋಕೆ ನಾನು ಬಯಸೋದಿಲ್ಲ ಅಂತ ಹೇಳ್ದ. ಮಲ್ಲಪ್ಪ ಈ ರೀತಿ ಹೇಳ್ದಾಗ ಮಹಾರಾಜನಿಗೆ ಬಹಳ ಆಶ್ಚರ್ಯ ಆಯ್ತು. ಇಂತಹ ಒಬ್ಬ ಮುಗ್ಧ ವ್ಯಕ್ತಿ ಎಷ್ಟು ಪ್ರಾಮಾಣಿಕತೆಯಿಂದ ಇದನಲ್ಲ ಅಂತ ರಾಜನಿಗೆ ಆಶ್ಚರ್ಯ ಆಯ್ತು. ಜೊತೆ ಜೊತೆಗೆ ಒಬ್ಬ ಸರಳ ವ್ಯಕ್ತಿಯ ಉದಾತ್ತ ನಿಲುವಿನಿಂದ ರಾಜನಿಗೆ ಮುಖಭಂಗ ಆದ ಹಾಗೆ ಅನ್ಸಿ ಸಿಟ್ಟಿನಿಂದ ಜೋರಾಗಿ ಘೋಷಿಸ್ತಾನೆ, ನಾನ್ ನಿನಗೆ 5000 ನಾಣ್ಯಗಳನ್ನ ಕೊಡ್ತೀನಿ, ತೆಗೆದುಕೊಂಡು ನೀನು ಇಲ್ಲಿಂದ ಹಿಂತಿರುಗು ಅಂತ ರಾಜ ಆಜ್ಞೆಯನ್ನ ಮಾಡ್ತಾನೆ. ಈ ಮಾತನ್ನ ಕೇಳಿದಂತಹ ಮಲ್ಲಪ್ಪ, ರಾಜನ ಆಜ್ಞೆಯನ್ನ ಸ್ವೀಕರಿಸ್ತಿದ್ರೆ ಅದು ನನ್ನ ಜೀವಕ್ಕೆ ಸಂಸ್ಕಾರ ತರಬಹುದು ಅಂತ ಅರ್ಥ ಮಾಡ್ಕೊಳ್ತಾನೆ. ಆದ್ರೆ ಎಷ್ಟೇ ಕಷ್ಟ ಆದ್ರೂ ತಾನು ಬಚ್ಚಿಟ್ಟ ತನ್ನ ನಾಣ್ಯವನ್ನ ಹಿಂಪಡಲೇಬೇಕು ಅಂತ ಕೂಡ ಬಯಸ್ತಾನೆ. ನಂತರದಲ್ಲಿ ವಿನಮ್ರವಾಗಿ, ಮಹಾರಾಜ್ರೆ, ನೀವು ತುಂಬಾ ದಯಾಳು, ಪ್ರಜೆಗಳನ್ನ ನಿಮ್ಮ ಮಕ್ಕಳ ರೀತಿ ನೋಡ್ಕೊಳ್ತಿದ್ದೀರಾ. ನಿಮ್ಮ ಬಳಿ ನಾನು ಇನ್ನೊಂದು ಬೇಡ್ಕೊಳ್ಬಹುದಾ, ಇನ್ನೊಂದು ಕೋರಿಕೆಯನ್ನ ಕೇಳಬಹುದಾ ಅಂತ ಕೇಳ್ತಾನೆ. ಆ ಮಲ್ಲಪ್ಪ ದಯೆ ತೋರಿ ಎನ್ನುವ ರೀತಿಯಲ್ಲಿ ಬೇಡ್ಕೊಂಡದ್ದು ನೋಡಿ ರಾಜನಿಗೆ ಬಹಳ ಸಂತೋಷ ಆಗತ್ತೆ. ನಂತರದಲ್ಲಿ ರಾಜ ಕನಿಕರದಿಂದ ಉದಾರ ಮನೋಭಾವ ವ್ಯಕ್ತಪಡಿಸ್ತಾ, ಖಂಡಿತವಾಗಿಯೂ ನೀನು ಏನ್ ಬೇಕಾದ್ರೂ ಕೇಳಬಹುದು ಅಂತ ಹೇಳ್ದ. ನಂತರದಲ್ಲಿ ಮಲ್ಲಪ್ಪ ತನ್ನ ಕೈಗಳನ್ನ ಜೋಡಿಸಿ, ಮಹಾರಾಜ್ರೆ, ನಾನು ಬಾಲ್ಯದಿಂದಲೂ ಒಂದು ಸಣ್ಣ ಗುಡಿಸಿಲಲ್ಲಿ ವಾಸ ಮಾಡ್ತಿದ್ದೀನಿ. ಈಗ ನನಗೆ ಮದುವೆ ಆಗಿದೆ. ನನ್ನ ಸ್ವಂತ ಕುಟುಂಬವನ್ನ ಪ್ರಾರಂಭಿಸ್ತಾ ಇರೋದ್ರಿಂದ ನನ್ನ ಕುಟುಂಬಕ್ಕಾಗಿ ಒಂದು ಸರಿಯಾದ ಮನೆಯನ್ನ ನಿರ್ಮಿಸೋಕೆ ಸ್ವಲ್ಪ ಭೂಮಿಯನ್ನ ಪಡಿಬಹುದೇ ಅಂತ ರಾಜನ ಹತ್ರ ಕೇಳಿದಾಗ ರಾಜ ಬಹಳ ಸಂತೋಷದಿಂದ, ಈ ರಾಜ್ಯದ ರಾಜನಾಗಿ ನಿನಗೆ ಇಷ್ಟ ಬಂದ ಕಡೆ 5 ಎಕರೆ ಭೂಮಿಯನ್ನ ಪಡ್ಕೋ ಅಂತ ಹೇಳಿ ನಾನು ಆಜ್ಞೆ ಮಾಡ್ತೀನಿ ಅಂತ ಘೋಷಿಸ್ತಾರೆ. ಮಲ್ಲಪ್ಪ ಮತ್ತೆ ತನ್ನ ಕೈಗಳನ್ನ ಮಡಚಿ, ಹಾಗಾದ್ರೆ ಮಹಾರಾಜ್ರೆ, ನಾನು ಜಾಗವನ್ನ ಈ ಅರಮನೆಯ ಉತ್ತರ ದಿಕ್ಕಿನಲ್ಲಿ ಬಯಸ್ತೀನಿ ಅಂತ ಹೇಳ್ತಾನೆ. ರಾಜ, ಬಹಳ ಒಳ್ಳೇದು, ನನ್ನ ಹಳೆಯ ಅರಮನೆಯು ಇದೇ ಅರಮನೆಯ ಉತ್ತರ ದಿಕ್ಕಿನಲ್ಲಿದೆ ಅಂತ ನಿನಗೆ ಗೊತ್ತಲ್ವಾ? ಇರ್ಲಿ, ನೀನು ನನ್ನ ಆಜ್ಞೆಯನ್ನ ಪಾಲಿಸಿದ್ದಿ. ನೀನು ಪ್ರಾಮಾಣಿಕ, ಕಷ್ಟಪಟ್ಟು ದುಡಿಯುವವ, ಬುದ್ಧಿವಂತ ಮತ್ತು ನೀಯತಿನ ವ್ಯಕ್ತಿಯಾಗಿದ್ಯಾ. ಈಗ ನಿನ್ನ ನಿಧಿಯನ್ನು ಹಾಗೆ ಜಾಗವನ್ನು ಕೂಡ ನೀನು ಪಡಿತಾ ಇದ್ಯಾ ಅಂತ ಹೇಳಿ ರಾಜ ಹೇಳುವಾಗ ಮಲ್ಲಪ್ಪನಿಗೆ ಬಹಳ ಸಂತೋಷ ಆಯ್ತು. ಹಾಗೆ ಕೊನೆಗೂ ಮಲ್ಲಪ್ಪ ರಾಜ ನೀಡಿದಂತ 5 ಎಕರೆ ಜಾಗವನ್ನು ಜೊತೆಗೆ ತನ್ನ ಬೆಳ್ಳಿ ನಾಣ್ಯವನ್ನು ಪಡ್ಕೊಂಡ. ಹೀಗೆ ಈ ಕತೆ ಮುಗಿಯುತ್ತೆ. ಈ ಕತೆಯ ನೀತಿ ಪಾಠವೇನಂದ್ರೆ, ನೀವು ಏನನ್ನಾದ್ರೂ ಅಂತರಂಗದಿಂದ ಅಂದ್ರೆ ನಿಜವಾಗ್ಲೂ ಬಯಸಿದ್ರೆ ಅದನ್ನ ಸಾಧಿಸೋಕೆ ಪ್ರಯತ್ನಿಸುವುದನ್ನ ಮುಂದುವರೆಸಿದ್ರೆ ಇತರರು ಕೂಡ ನಮ್ಮನ್ನ ಬೆಂಬಲಿಸ್ತಾರೆ ಅಂತ ಅರ್ಥ ಆಗುತ್ತೆ.
2: ಓ, ಒಳ್ಳೇದು ಲಕ್ಷ್ಮಿ. ಯೋಜನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇರೋರಿಗೂ ಅರ್ಥ ಆಗೋ ರೀತಿನಲ್ಲಿ ನೀನು ಕಥೆಯನ್ನ ಹೇಳಿದ್ಯಾ.
0: ಹೌದಾ, ನಿಜವಾಗ್ಲೂ? ಹಾಗಾದ್ರೆ ನೀವೇನ್ ಅರ್ಥ ಮಾಡ್ಕೊಂಡ್ರಿ ಅನ್ನೋದನ್ನ ದಯವಿಟ್ಟು ನನ್ಗೆ ತಿಳಿಸಿ ನೋಡೋಣ.
1: ಅಂದ್ರೆ ನೀನು ಈ ಸಹಾಯವಾಣಿಯ ಬಗ್ಗೆ ನಮಗ್ ತಿಳಿಸ್ದಂತೆನೆ ನಾವು ನಮ್ಮ ಸ್ನೇಹಿತರಿಗೆಲ್ಲ ತಿಳಿಸ್ತೀವಿ. ನಿನ್ ಮಾತನ್ ಕೇಳದ್ ನಂತರ ನನ್ ಮಗನಿಗೆ ಇಷ್ಟ ಆಗಲ್ಲ,
6: ನನ್ ಸೊಸೆಗ್ ಬೇಜಾರಾಗತ್ತೆ,
1: ಈ ತರ ಬೇರೆ ಬೇರೆ ಕಾರಣಗಳನ್ನ ಎಲ್ರು ಹೇಳ್ತಾನೆ ಇರ್ತಾರೆ. ಆದ್ರೆ ನಾವ್ ಅಂದ್ಕೊಂಡಿದ್ದನ್ನ ಹಾಗೆ ಯಾರೋ ಏನೋ ಹೇಳ್ತಾರೆ ಅಂತ ಬಿಟ್ಬಿಡ್ಬೇಕಾಗಿಲ್ಲ. ನಮಗ್ ಅವಕಾಶ ಸಿಕ್ಕಾಗ್ಲೆಲ್ಲ ಈ ಮಾಹಿತಿಯನ್ನ ನಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ನಾವೆಲ್ಲ ಪ್ರಯತ್ನ ಪಡ್ತಾನೇ ಇರ್ತೀವಿ. ಅಲ್ರೇನ್ರಪ್ಪ?
2: ಹೌದು ರಾಮಣ್ಣ, ನೀನ್ ಹೇಳಿದ್ ಸರಿ ರಾಮಣ್ಣ. ಯಾಕಂದ್ರೆ ಈ ವಿಷಯಗಳು ನಮ್ಮ ಮಕ್ಕಳಿಗೆ ಕೆಟ್ಟದ್ ಮಾಡಕ್ಕಲ್ಲ, ನಮ್ಮ ಸ್ವಂತ ಉಪಯೋಗಕ್ಕಾಗಿ ಹಂಚಿಕೊಳ್ಬೇಕಾಗಿದೆ ಅಷ್ಟೇ.
0: ಸರಿಯಾಗಿ ಹೇಳಿದ್ರಿ ಜೊತೆಗಾರ. ಸರಿ, ಮತ್ತೆ ತಾತ ನಾವೀಗ ಫೋನ್ ಮಾಡ್ಬೇಕಲ್ವಾ? ನೀವು 1 4 5 6 7 ಈ ಸಂಖ್ಯೆಗೆ ಫೋನ್ ಮಾಡಿ ಮಾತಾಡಿ. ನಂತರ ನಾನ್ ನಿಮಗ್ ವಾಪಸ್ ಫೋನ್ ಮಾಡ್ತೀನಿ. ಆಗ ನೀವ್ ನನ್ ಫೋನ್ಗೆ ಉತ್ತರ ಕೊಡ್ತೀರಾ ತಾನೆ? ಮತ್ ಫೋನ್ ಎತ್ತಿ ಇದಕ್ಕಾಗಿ 1 ಒತ್ತ್ರಿ, ಅದಕ್ಕಾಗಿ 2 ಒತ್ತ್ರಿ ಅಂತ ಹೇಳಲ್ಲ ತಾನೆ?
7: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
8: ಇದುವರೆಗೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸಿದ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ರೇ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

0: ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿನ ಬರೀತಾ ಇದ್ರು, ಓದ್ತಾ ಇದ್ರು, ಈಗ ತಮ್ಮ ಅನುಭವ ವಿಚಾರಗಳಿಗೆ ಅಕ್ಷರ ರೂಪ ನೀಡಿ ಪುಸ್ತಕವಾಗಿಸಿದ್ದಾರೆ. ಎಸ್, ಮಿಡಲ್ ಕ್ಲಾಸ್ ಬದುಕಿನ ಸುತ್ತ ಹೆಣೆದಿರುವ ಸುಂದರ ಕತೆ ಮಿಡಲ್ ಕ್ಲಾಸ್ ಮೇನಿಯಾ. ಪುಸ್ತಕದ ಲೇಖಕ, ಯುವ ಬರಹಗಾರ, ಎಸ್ಡಿಎಂ ಕಾಲೇಜಿನ ದ್ವಿತೀಯ ಪತ್ರಿಕೋದ್ಯಮ ವಿದ್ಯಾರ್ಥಿ ರಂಗನಾಥ್ ಚಿತ್ರದುರ್ಗ ಇವರ ಪುಸ್ತಕ ಬರೀಬೇಕಾದ್ರೆ ಎದುರಿಸಿದ ಸವಾಲುಗಳು, ಈ ಪುಸ್ತಕ ಬರೆಯೋಕೆ ಏನು ಸ್ಫೂರ್ತಿ, ಇವೆಲ್ಲದರ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳ್ಕೊಂಡು ಬರೋಣ ಬನ್ನಿ. ಯಾವಾಗಿಂದ ಶುರು ಮಾಡಿದ್ರಿ, ಯಾವಾಗಿಂದ ಬರೆಯುವ ಹವ್ಯಾಸ ಶುರುವಾಯ್ತು?
1: ಅಂದ್ರೆ ನನಗೆ ಮುಂಚೆಯಿಂದನು ಬರಿತಾ ಇದ್ದೆ, ಅಂದ್ರೆ ಸಣ್ಣ ಹುಡುಗ ಇದ್ದಾಗಿಂದು. ನಾನು ಒಂದು ಹಿಂದೆ ಹೈಸ್ಕೂಲ್ ಅಲ್ಲಿ ನಾನು ಒಂದು ಟೂರ್ ಹೋಗಿದ್ದೆ, ಕರ್ನಾಟಕ ದರ್ಶನ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಟೂರ್ ಕರ್ಕೊಂಡು ಹೋಗಿದ್ರು. ಆ ಟೂರ್ ಹೋಗಿ ಬಂದಾಗ 5 ದಿನದ ಪ್ರವಾಸ ಅದು. ಬಂದು ವಾಪಸ್ ಬಂದ್ಮೇಲೆ ನಾನೊಂದು A4 ಸೈಜ್ ಸೀಟ್ ಎಲ್ಲ ಇಟ್ಕೊಂಡ್ಬಿಟ್ಟು ಒಂದು ಪುಸ್ತಕ ಬರೆದಿದ್ದೆ, ಅದಕ್ಕೊಂದು ಟೈಟಲ್ ಕೊಟ್ಟು ನನ್ನ ಪ್ರವಾಸ ಪುಸ್ತಕ ಅಂತ ಹೇಳ್ಬಿಟ್ಟು. ಆಗ ನಾನು ಎಲ್ಲೆಲ್ಲಿ ಓದೆ, ಏನೆಲ್ಲ ಮಾಡಿದೆ, ತುಂಬಾ ಚೆನ್ನಾಗಿ ಅದೊಂದು ಪುಸ್ತಕ ಬರೆದು ನಮ್ಮ ಟೀಚರ್ ಒಬ್ರಿಗೆ ತೋರಿಸಿದೆ, ಇಂಗ್ಲಿಷ್ ಟೀಚರ್ಗೆ. ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿ ಬರೆದಿದ್ಯಾ ನೀನು, ಹೀಗೆ ಮುಂದುವರಿಸು ಬರಿಬಹುದು ಅಂತ. ಬಟ್ ಅಲ್ಲಿಂದ ನಿರಂತರವಾಗಿ ನಾನು ಬರಿತಾನೆ ಇದ್ದೆ. ಅದಾದ ನಂತರ ಒಂದಷ್ಟು ಪ್ರೀತಿಯ ಬರಹಗಳನ್ನ ಬರೀಲಿಕ್ಕೆ ಶುರು ಮಾಡಿದೆ, ಅಂದ್ರೆ ಪ್ರೀತಿ ಪ್ರೇಮದ ಬಗ್ಗೆ ಆ ರೀತಿ ಎಲ್ಲ ಬರೀಲಿಕ್ಕೆ ಶುರು ಮಾಡಿದಾಗ ಅದೊಂದು ಬರವಣಿಗೆ ಎನ್ನುವಂಥದ್ದು ನನ್ನ ಆಸಕ್ತಿ ಆಯ್ತು. ಅಲ್ಲಿಂದ ಬರವಣಿಗೆ ನನ್ನ ಅಭಿಯಾನ ಸಾಯ್ತು, ಸಾಗ್ತಾ ಬಂತು.
0: ಪುಸ್ತಕ ಮಾಡೋಕೆ ನಿಮ್ಗೆ ಏನು ಸ್ಫೂರ್ತಿ?
1: ಪುಸ್ತಕ ಮಾಡಬೇಕು ಎನ್ನುವಂಥದ್ದು ನಾನು ಈಗಾಗಲೇ ಹೇಳಿದಾಗೆ ಚಿಕ್ಕ ವಯಸ್ಸಿಂದ ಕನಸು ನನಗೆ. ನಾನೊಬ್ಬ ಬರಹಗಾರ ಆಗ್ಬೇಕು, ನಾನೊಬ್ಬ ಲೇಖಕ ಆಗ್ಬೇಕು, ಯುವ ಕವಿ ಅನಿಸ್ಕೊಳ್ಬೇಕು ಅನ್ನುವಂಥದ್ದು ನನಗೆ ತುಂಬಾ ಇತ್ತು ಸಣ್ಣ ಹುಡುಗ ಇದ್ದಾಗಿಂದ್ಲೂ. ಹಾಗೆ ಬರಿತಾ ಇದ್ದೆ, ಒಂದಷ್ಟು ಅಂಕಣಗಳನ್ನ, ಕಾಲಂಗಳನ್ನ ಮತ್ತೆ ಪತ್ರಿಕೆಗಳಿಗೆ ಬರಹಗಳನ್ನ ಬರೆದು ಕಳಿಸಿದಾಗ ತುಂಬಾ ಜನ ತುಂಬಾ ಚೆನ್ನಾಗಿ ಬರೀತೀಯ, ಹೀಗೆ ಬರಿತಾ ಇರು ಅಂತ ಹೇಳ್ಬಿಟ್ಟು ನನ್ನ ಬೆನ್ತಟ್ಟಿ ಪ್ರೋತ್ಸಾಹಿಸಿದ್ದಕ್ಕೆ ಬರಿಬೇಕು ನಾನು ಏನೋ ಒಂಥರ ಎನ್ನುವಂತಹ ಪ್ರೋತ್ಸಾಹದ ಇದು ನನಗೆ ಬಂತು. ಹಾಗಾಗ್ಬಿಟ್ಟು ಬರವಣಿಗೆ ಶುರು ಮಾಡಿದೆ. ಬರವಣಿಗೆ ಶುರು ಮಾಡಿದ್ಮೇಲೆ ಕನ್ನಡದ ಖ್ಯಾತ ವಿಮರ್ಶಕರು ಮತ್ತು ಕಥೆಗಾರರು ಡಾಕ್ಟರ್ ರಾಜಶೇಖರ್ ಸಾಳೆಮನೆ ಸರ್ ಹತ್ರ ಹೋಗಿ, ಸರಿಗೆ ಬರಿತಾ ಇದ್ದೀನಿ, ನನ್ನ ಇಷ್ಟೊಂದು ಅಂಕಣಗಳಿದ್ದಾವೆ ಮತ್ತೆ ಒಂದಷ್ಟು ಮಿಡಲ್ ಕ್ಲಾಸ್ ಬದುಕಿನ ಕಥೆಗಳಿಗೆ ನಾನು ಕಿವಿಯಾಗಿದ್ದೇನೆ, ಕೆಲವರ ಹತ್ರ ಕಥೆಗಳನ್ನ ಕೇಳಿದ್ದೇನೆ, ಅವರ ಬದುಕಿನ ಕಥೆಗಳಿಗೆ ಕಿವಿಯಾಗಿದ್ದೇನೆ, ಇದೆಲ್ಲವನ್ನ ಸೇರಿಸಿ ಒಂದು ಪುಸ್ತಕ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೇಳಿದಾಗ ಅವರು ಅದನ್ನೆಲ್ಲ ನೋಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಓದಿ ಖಂಡಿತವಾಗಿಯೂ ಮರು ಮಾತಿಲ್ಲದೆ ಈ ಪುಸ್ತಕವನ್ನ ಮಾಡಬಹುದು ಅಂತ ಹೇಳಿದ್ರು. ಹಾಗೆ ಈ ಪುಸ್ತಕ ರೂಪುಗೊಳ್ತು.
0: ನಿಮ್ಮ ಪುಸ್ತಕ ಮಿಡಲ್ ಕ್ಲಾಸ್ ಮೇನಿಯಾ, ಟೈಟಲ್ ವಿಭಿನ್ನವಾಗಿದೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ.
1: ಎಸ್, ಈಗಾಗಲೇ ಹೇಳಿದಂತೆ ಮಿಡಲ್ ಕ್ಲಾಸ್ ಬದುಕಿನ ಜೀವಿಗಳ ಕಥೆಗಳಿಗೆ ನಾನು ಕಿವಿಯಾಗಿದ್ದಾನೆ. ಯಾಕೆ ಅಂತಂದ್ರೆ ಮಧ್ಯಮ ವರ್ಗದ ಏನು ಜೀವನದಲ್ಲಿ ನಾವೆಲ್ಲ ಏನೆಲ್ಲ ತಲ್ಲಣಗಳನ್ನ ವಿಪ್ಲವಗಳನ್ನ ಅನುಭವಿಸ್ತೀವಿ, ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಒಂದೊಂದು ಆರ್ಟಿಕಲ್ ಆಗಿ, ಒಂದು ಪ್ರೀತಿಯಾಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಒಂದು ಸಂಬಳ ಆಗಿರ್ಬೋದು, ಒಂದು ತಾಯಿ ಆಗಿರ್ಬೋದು, ಅದರ ಆಚೆ ಒಂದು ಬದುಕಾಗಿರ್ಬೋದು, ಅದೆಲ್ಲವನ್ನು ಕೂಡ ಅಕ್ಷರ ರೂಪಕ್ಕಿಳಿಸಿದೆ. ಹಾಗಾಗ್ಬಿಟ್ಟು ಮಧ್ಯಮ ವರ್ಗದ ಜೀವಿಗಳ ಕನಸೆ ಮತ್ತು ಅವರ ಹೋರಾಟ, ಅವರ ಬದುಕಿನ ಏನು ಚಿತ್ರಣ ಈ ಪುಸ್ತಕದಲ್ಲಿ ಇದ್ದ ಕಾರಣ ಮಿಡಲ್ ಕ್ಲಾಸ್ ಮೇನಿಯಾ ಎನ್ನುವಂತ ಟೈಟಲ್ ಸೂಕ್ತ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಟೈಟಲ್ ಅನ್ನ ಇಟ್ಟಂತದ್ದು.

0: ಪುಸ್ತಕದಲ್ಲಿ ಬರುವಂತಹ ವಿಚಾರಗಳು, ಕಥೆಗಳು ಕಾಲ್ಪನಿಕನ ಅಥವಾ ನಿಜವಾಗ್ಲೂ ನಡೆದಿರುವಂತಹದ್ದು, ಅದ್ರ ಬಗ್ಗೆ.
1: ಯಾವುದೇ ಒಬ್ಬ ಬರಹಗಾರ ತನ್ನ ಬರಹಗಳಲ್ಲಿ, ತನ್ನ ಬರಹ ಯಾವಾಗ ಗಟ್ಟಿಯಾಗತ್ತೆ, ತನ್ನ

0: ಯಾವಾಗ ಓದಿಸ್ಕೊಳ್ಳುತ್ತೆ, ತನ್ನ ಬರಹವನ್ನ ಓದುಗರು ಯಾವಾಗ ಮೆಚ್ಚುತ್ತಾರೆ ಅಂದ್ರೆ ಅದು ಕಾಲ್ಪನಿಕ ಮತ್ತು ನೈಜತೆ ಎರಡು ಮಿಕ್ಸ್ ಆದಾಗ. ನಾವು ಕೇವಲ ಕಾಲ್ಪನಿಕವಾಗಿ ಬರೆದ್ರೆ ಜನ ಒಪ್ಪಲ್ಲ, ಕೇವಲ ನೈಜವಾಗಿ ಬರಿತಾ ಹೋದ್ರೆ ಜನಕ್ಕೆ ಅದು ಬೋರ್ ಅನ್ಸುತ್ತೆ. ಹಾಗಾಗ್ಬಿಟ್ಟು ಕಾಲ್ಪನಿಕ ಮತ್ತು ನೈಜ ಎರಡನ್ನೂ ಮಿಶ್ರಣ ಮಾಡಿ ಬರೆದಾಗ ಮಾತ್ರ ಅದು ಓದುಗರಿಗೆ ಏನೋ ಒಂಥರ ಸಮಥಿಂಗ್ ಸ್ಪೆಷಲ್ ಅನ್ಸುತ್ತೆ. ಹಾಗಾಗ್ಬಿಟ್ಟು ನನ್ನ ಪುಸ್ತಕದಲ್ಲಿ ಬರುವಂತಹ ಕೆಲ ಪಾತ್ರಗಳು, ಬಹುತೇಕ ಪಾತ್ರಗಳು ನೈಜ, ಕೆಲವೇ ಕೆಲ ಪಾತ್ರಗಳು ಮಾತ್ರ ಕಾಲ್ಪನಿಕ ಇಮ್ಯಾಜಿನರಿ.
1: ಪುಸ್ತಕ ಬಿಡುಗಡೆಗೊಳಿಸೋದ್ರಲ್ಲಿ ನೀವು ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ?
0: ಇವತ್ತು ಪುಸ್ತಕ ಬಿಡುಗಡೆಯ ಕೆಲಸ ಸಲೀಸಾಗಿದೆ, ಬಟ್ ನನ್ನ ಪುಸ್ತಕ ಬಿಡುಗಡೆ ಅಷ್ಟು ನಾನು ಅಂದುಕೊಂಡಷ್ಟು ಸಲೀಸಾಗಿ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಪುಸ್ತಕ ಬಿಡುಗಡೆ ಅನ್ನುವಂಥದ್ದು ಇವತ್ತು ಸ್ವಪ್ರಕಾಶನಗಳಾಗ್ತವೆ, ಸಲೀಸಾಗಿ ನಾವು ಬಿಡುಗಡೆ ಮಾಡ್ಕೋಬಹುದು. ಬಟ್ ಒಂದೇನು ಅಂತಂದ್ರೆ ಸವಾಲುಗಳು ಅನೇಕ ಇರ್ತವೆ. ಯಾಕೆ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಈ ರೀಲ್ಸು ಇದೆಲ್ಲ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಎಲ್ಲ ಒಂದ್ ಕಡೆ ಸ್ಪ್ಯಾನ್ ಆಫ್ ಅಟೆನ್ಷನ್ ಕಡಿಮೆ ಆಗಿದೆ, ಓದುಗರು ಕಡಿಮೆ ಆಗಿದ್ದಾರೆ ಅಂತ ಒಂದಷ್ಟು ವಿಚಾರಗಳು ನಮ್ಮ ಕಿವಿಗೆ ಆಗ್ತಾ ಇರ್ತವೆ. ಅದೆಷ್ಟರ ಮಟ್ಟಿಗೆ ನಿಜನೋ ನನಗೆ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಪುಸ್ತಕ ಮಾಡಬೇಕಾ ಬೇಡವಾ ಎನ್ನುವಂತಹ ಯೋಚನೆ ಮೊದಲಲ್ಲಿತ್ತು ನಂದು. ಯಾಕೆಂತಂದ್ರೆ ಇವತ್ತು ರೀಲ್ಸ್ ಎಲ್ಲ ಬಂದ ಮೇಲೆ ಸ್ವರೂಪ ಎಲ್ಲಿಗೆ ಬಂದಿದೆ ಅಂದ್ರೆ 60 ಸೆಕೆಂಡ್ ಗೆ ಕ್ಲೈಮ್ಯಾಕ್ಸ್ ನೋಡ್ಬೇಕು. ನಾವೊಂದು ಕ್ಲೈಮ್ಯಾಕ್ಸ್ ನೋಡ್ಲಿಕ್ಕೆ ಹಿಂದೆಲ್ಲ 3 ಅವರ್ ಸಿನಿಮಾ ನೋಡ್ತಿದ್ವಿ, ಇವತ್ತು 60 ಸೆಕೆಂಡ್ಸ್ ಅಲ್ಲಿ ಅದ್ರಲ್ಲಿ ಏನೂ ಇಲ್ಲ ಅಂದ್ರೆ ಲೈಕ್ಸ್ ಇಲ್ಲ ಶೇರು ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ವಿ. ಹಾಗಾಗ್ಬಿಟ್ಟು ಮಾಡ್ಬೇಕೋ ಬೇಡವಾ ಎನ್ನುವಂತ ಒಂದು ಗೊಂದಲ ಫಸ್ಟ್ನೇ ಸವಾಲು. ಅದನ್ನ ಸುಮಾರು ಜನ ಕೇಳಿದಾಗ ನಾನೀಗ ಒಂದು ಪುಸ್ತಕ ಮಾಡ್ಬೇಕು ಅನ್ಕೊಂಡಿದೀನಿ, ಈಗೊಂದು ಬರ್ದಿದೀನಿ ಅಂತ ಹೇಳಿದಾಗ ಪುಸ್ತಕ ಎಲ್ಲ ಯಾರು ಓದ್ತಾರೆ ಅಂತ ಹೇಳಿದವರು ಇದಾರೆ, ಹೇ ಮಾಡು ಮರೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದವರು ಇದಾರೆ. ಯಾಕಂದ್ರೆ ಎರಡೂ ರೀತಿಯಾಗಿ ನನಗೆ ಸಜೆಷನ್ ಅನ್ನ ಕೊಟ್ಟಂತವ್ರು ಇದಾರೆ. ಹಾಗಾಗ್ಬಿಟ್ಟು ಅದು ಒಂದ್ ಸವಾಲು. ಅದನ್ನ ಆದ ನಂತರ ಇವತ್ತು ಕವರ್ ಪೇಜ್ ಮುಖಪುಟ ಏನಿದೆಯಲ್ಲ ಅದು ಲೇಖಕನಿಗೆ ಒಂದು ಕನಸಿರುತ್ತೆ, ನನ್ನ ಮುಖಪುಟ ಹೀಗೆ ಬರಬೇಕು. ಯಾಕಂದ್ರೆ ಲೇಖಕನಿಗೆ ಗೊತ್ತಿರುತ್ತೆ ಆ ಪುಸ್ತಕದ ಭಾವ ಏನು, ಅದು ಏನನ್ನ ಹೇಳುತ್ತೆ, ಅದರಲ್ಲಿ ಏನಿದೆ, ಏನು ಕಂಟೆಂಟ್ ಅಂತ. ಬಟ್ ಅದನ್ನ ಕಲಾವಿದರಿಗೆ ನಾವು ಅರ್ಥ ಮಾಡಿಸೋದ್ರಲ್ಲಿ ಎಲ್ಲ ಒಂದ್ ಕಡೆ ವಿಫಲನಾದೆ ಅಂತ ನನಗನ್ಸುತ್ತೆ. ಯಾಕೆಂತಂದ್ರೆ ನಾನು ಪುಸ್ತಕದ ಚಿತ್ರಣವನ್ನ ಕಲಾವಿದನಿಗೆ ಕಟ್ಟಿಕೊಡುವಲ್ಲಿ ವಿಫಲನಾಗಿದ್ದೆ. ಆ ಒಂದು ಕಾರಣದಿಂದಾಗಿ ನಾನು ಅಂದುಕೊಂಡಷ್ಟು ನನಗೆ ಸಮಾಧಾನ ತಂದುಕೊಡುವಷ್ಟು ಮುಖಪುಟ ಬರಲಿಲ್ಲ ಅಂತ ನನಗೆ ಅದೊಂದು ಇದೆ. ಹಾಗಾಗ್ಬಿಟ್ಟು ಕವರ್ ಪೇಜ್ ಮಾಡಿಸುವಂತದ್ದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತದ್ದು ಮತ್ತೊಂದು ಸವಾಲು. ಇನ್ನೊಂದು ಏನು ಅಂತಂದ್ರೆ ಏನೋ ಒಂದು ಸಮಾಜದಲ್ಲಿ ಗುರುತಿಸಿಕೊಂಡಂತವರು ಮುನ್ನುಡಿಯನ್ನ ಬರೀಬೇಕು ಎನ್ನುವಂತಹ ಬಯಕೆಗಳು ನಮ್ಮಲ್ಲಿರುತ್ತೆ. ಖಂಡಿತ ಅದು ತಪ್ಪಲ್ಲ, ಯಾವುದೇ ಒಬ್ಬ ಬರಹಗಾರನಿಗೆ ಆ ಬಯಕೆಗಳು ಇರಬೇಕು ಕೂಡ. ಬಟ್ ಒಂದೇನು ಅಂತಂದ್ರೆ ನಾನು ಮುನ್ನುಡಿ ಬರೆಸಲಿಕ್ಕೆ ಸರಿಸುಮಾರು 1 ತಿಂಗಳುಗಳ ಕಾಲ ಕಾಯ್ದಿದ್ದೆ. ಹಾಗೆ ಒಬ್ಬ ಯುವ ಲೇಖಕರನ್ನ ಕೇಳ್ಕೊಂಡಾಗ ಅವರು ಖಂಡಿತವಾಗಿಯೂ ಬಹಳ ಪ್ರೀತಿಯಿಂದ ಆದಷ್ಟು ಬೇಗ ಬರ್ಕೊಟ್ರು. ಮಿಕ್ಕಿದ್ದೆಲ್ಲವೂ ಕೂಡ ಅಂದ್ರೆ ಮುದ್ರಣದ್ದು ಇತ್ತೀಚಿನ ದಿನಗಳಲ್ಲಿ ಮುದ್ರಣ ಬಹಳ ತುಂಬಾ ಈಸಿ ಆಗಿದೆ. ಈ ಮಿಷನ್ಗಳು ಟೆಕ್ನಾಲಜಿ ಎಲ್ಲ ತುಂಬಾ ಬೆಳೆದಿರೋದ್ರಿಂದ ಬಹುಬೇಗನೆ ಲೇಔಟ್ಗೂ ಆಗ್ತಾರೆ, ವಿತಿನ್ 1 ವೀಕ್ ಮುದ್ರಣ ಆಗಿ ಪುಸ್ತಕ ಕೈ ಸೇರುತ್ತೆ ಅಷ್ಟು.
1: ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಮ ಯೋಚನೆಗಳು ಏನೇನಿದೆ ಅಂತ?
0: ನಾನೊಬ್ಬ ಪತ್ರಕರ್ತನಾಗಬೇಕು ಅನ್ನುವಂತಹ ಕನಸು ಇದ್ರೂ ಕೂಡ ಸಾಹಿತ್ಯದಲ್ಲಿ ನನ್ನನ್ನು ನಾನು ನಿರಂತರವಾಗಿ ಜೀವನದುದ್ದಕ್ಕೂ ತೊಡಗಿಸ್ಕೊಳ್ಬೇಕು ಎನ್ನುವಂತ ಅಭಿಲಾಷೆ ನನ್ನಲ್ಲಿದೆ. ಏನೋ ಅಂತಂದ್ರೆ ಪತ್ರಿಕೋದ್ಯಮದಲ್ಲಿ ಇದ್ದುಕೊಂಡು ಇವತ್ತು ಸಾಹಿತ್ಯ ಕೃಷಿಯನ್ನ ಮಾಡದಂತವರು, ಸಾಹಿತ್ಯದಲ್ಲಿ ತಮ್ಮನ್ನ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡವರು, ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಎರಡನ್ನೂ ಉಸಿರಾಡದಂತವರು ಇವತ್ತು ನಮ್ಮ ಕಣ್ಣೆದುರಿಗೆ ಸಾಕಷ್ಟು ಇದ್ದಾರೆ. ಅವರೇ ನನಗೆ ಸ್ಫೂರ್ತಿ. ಹಾಗಾಗ್ಬಿಟ್ಟು ಪತ್ರಿಕೋದ್ಯಮದ ಜೊತೆಗೆ ಸಾಹಿತ್ಯದಲ್ಲಿ ಅಂತಂದ್ರೆ ಕನ್ನಡ ಸಾಹಿತ್ಯದಲ್ಲಿ ನಿರಂತರವಾಗಿ ನಾನು ಬರಿತಾ ಹೋಗ್ಬೇಕು. ಯಾವತ್ತೂ ಸುಮ್ಮನೆ ಕೂರ್ಬಾರ್ದು. ದಿನಕ್ಕೆ ಕನಿಷ್ಠ 1 ಪುಟವಾದರೂ 10 ಸಾಲುಗಳನ್ನಾದರೂ ತೋಚಿದ್ದನ್ನ ಗೀಚುವ ಮತ್ತು ಅದನ್ನ 4 ಮನಸ್ಸುಗಳಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಬೇಕು. ಹಾಗಾಗ್ಬಿಟ್ಟು ಮುಂದಿನ ಪುಸ್ತಕಗಳಿಗೆ ಈಗಾಗಲೇ ಪ್ಲಾನ್ ಆಗ್ತಾ ಇದೆ, ಅದರ ಒಂದು ರೂಪುರೇಷ ಕೂಡ ಸಿದ್ಧಗೊಂಡಿದೆ.
1: ಸಾಮಾನ್ಯ ಬರಹಗಾರನಾಗಿ ರಾಜ್ಯಾದ್ಯಂತ ನಿಮ್ಮ ಪುಸ್ತಕವನ್ನ ಪ್ರಮೋಟ್ ಮಾಡುವಲ್ಲಿ ನೀವು ಏನೆಲ್ಲ ಸವಾಲುಗಳನ್ನ ಎದುರಿಸಿ?
0: ಎಸ್, ಒಳ್ಳೆ ಪ್ರಶ್ನೆ. ಇದು ನನಗೆ ಕೂಡ ಒಂದು ಸ್ಪೆಷಲ್ ಫೀಲ್ ಕೊಡುತ್ತೆ ಈ ಪ್ರಮೋಷನ್ ಅಂತ ಬಂದಾಗ. ಒಬ್ಬ ಯುವ ಲೇಖಕ, ಒಬ್ಬ ಸಾಮಾನ್ಯ ಬರಹಗಾರ ಈಗ ತಾನೇ ಸಾಹಿತ್ಯ ಲೋಕಕ್ಕೆ ಕಾಲಿಟ್ಟಿದ್ದಾನೆ, ಅವನು ಬರೀತಾನೆ, ಅವನ ಪುಸ್ತಕಗಳನ್ನ ಕೊಳ್ಳಲಿಕ್ಕೆ ಏನು ಪುಸ್ತಕ ಮಳಿಗೆಗಳು ಮುಂದೆ ಬರೋದಿಲ್ಲ. ಬಟ್ ನನ್ನ ವಿಷಯದಲ್ಲಿ ಹಾಗಾಗ್ಲಿಲ್ಲ. ಯುವ ಲೇಖಕರ ಪುಸ್ತಕಗಳನ್ನ ಪುಸ್ತಕ ಮಳಿಗೆಗಳ ಖರೀದಿಸುವಲ್ಲಿ ಎಲ್ಲ ಒಂದ್ ಕಡೆ ಹಿಂದೇಟಾಗ್ತವೆ. ಹಾಗಾಗ್ಬಿಟ್ಟು ನನ್ನ ಪುಸ್ತಕವನ್ನ ನಾನೊಂದು ರೀಲ್ ಮಾಡಿದೆ, ಇನ್ಸ್ಟಾ ರೀಲ್. ಮೊಟ್ಟ ಮೊದಲನೇದಾಗಿ ನನ್ನ ಸ್ನೇಹಿತನೊಬ್ಬ ನನ್ನ ಪುಸ್ತಕದ 4 ಸಾಲುಗಳನ್ನ ಹೈಲೈಟ್ ಮಾಡಿ ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹರಿಬಿಟ್ಟ. ಹಾಗಾಗ್ಬಿಟ್ಟು ಅದು ಎಲ್ಲ ಒಂದ್ ಕಡೆ ಹ್ಯೂಜ್ ರೆಸ್ಪಾನ್ಸ್ ಬಂತು. ಅದಕ್ಕೆ ಸರಿಸುಮಾರು 6,70,000 ಓದುಗರು ಅದನ್ನ ನೋಡಿದ್ರು ಇನ್ಸ್ಟಾದಲ್ಲಿ. ಒಂದಷ್ಟು ಒಳ್ಳೆ ಕಮೆಂಟ್ಸ್ ಬಂತು, ಒಳ್ಳೆ ಲೈಕ್ ಬಂತು. ಅದು ನನಗೆ ಪ್ಲಸ್ ಪಾಯಿಂಟ್ ಆಯ್ತು ಪ್ರಮೋಷನ್ ಮಾಡ್ಲಿಕ್ಕೆ. ಯಾವ ಪುಸ್ತಕ ಮಳಿಗೆಯಲ್ಲಿ ಹೋದ್ರು ಕೂಡ ಪುಸ್ತಕವನ್ನ ಕೊಂಡ್ಕೊಂಡ್ರು. ಅದಾದ ನಂತರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಪ್ರಮೋಷನ್ ಮಾಡ್ತಾ ಬಂದೆ, ನಿರಂತರವಾಗಿ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಟಿವ್ ಆಗಿ ಪುಸ್ತಕದ ಬಗ್ಗೆ ಚಿತ್ರಗಳನ್ನ ವಿಡಿಯೋಗಳನ್ನ ನಿರಂತರವಾಗಿ ಬಿತ್ತರಿಸಿದೆ. ಅದು ಓದುಗರಿಗೆ ತಲುಪ್ತು, ಪುಸ್ತಕದಲ್ಲಿನ ಕೆಲ ಸಾಲುಗಳು ಓದುಗರಿಗೆ ಇಷ್ಟ ಆಯ್ತು. ಹಾಗಾಗ್ಬಿಟ್ಟು ಪ್ರಮೋಷನ್ ಅತಿ ಸುಲಭವಾಗಿ ಆಯ್ತು ನನ್ನ ವಿಚಾರದಲ್ಲಿ ಅಂತ ನಾನು ಅನ್ಕೊಳ್ತೇನೆ. ಪುಸ್ತಕ ಮಳಿಗೆ ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ.

0: ಸೊ ಪುಸ್ತಕ ಪಬ್ಲಿಷ್ ಆದ್ಮೇಲೆ ಜನರ ರೆಸ್ಪಾನ್ಸ್ ಹೇಗಿದೆ?
1: ಎಸ್, ಖಂಡಿತವಾಗಿಯೂ ಒಬ್ಬ ಬರಹಗಾರನಿಗೆ ಅವನ ಅಕ್ಷರಗಳು ಪುಸ್ತಕದ ರೂಪ ಪಡೆದು ಓದುಗರ ಮನಸ್ಸು ತಲುಪಿ ಓದುಗರ ಬಾಯಲ್ಲಿ ಬರುವ ಮಾತುಗಳಿವೆಯಲ್ಲ, ಅದು ಕೊಟ್ಟಷ್ಟು ಖುಷಿ ಒಂದು ಕೋಟಿ ಕೊಟ್ಟರು ಸಿಗಲ್ಲ ಅಂತ ನಾನು ಅನ್ಕೋ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೇಜ್ ಹೈಲೈಟ್ ಮಾಡಿ ಹಾಕಿದ್ದಕ್ಕೆ ಬ್ರೋ ನೆಕ್ಸ್ಟ್ ಪೇಜ್ ಹಾಕಿ ಬ್ರೋ ಅಂತ ಕಮೆಂಟ್ ಮಾಡದಂತವ್ರು ಇದಾರೆ. ಅವರಿಗೆ ಪರ್ಸನಲ್ ಆಗಿ ಅವರು ವಾಟ್ಸ್ಆಪ್ ನಂಬರ್ ತರಿಸಿಕೊಂಡು ನನ್ನ ಪುಸ್ತಕದ ಅಷ್ಟು ಲೇಖನವನ್ನ ಅವರಿಗೆ ವಾಟ್ಸ್ಆಪ್ ಮಾಡಿದ್ದಂಥದ್ದು ಇದೆ, ಆ ಲೇಖನದ ಅಷ್ಟು ಪೇಜ್ ಗಳನ್ನ. ಹಾಗಾಗ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಲೈಕ್ಸ್ ಇದೆ, ಆ ಖುಷಿ ಖಂಡಿತವಾಗಿಯೂ ನನಗಿದೆ. ಇನ್ನು ಕೂಡ ದೀಕ್ಷಿತ್ ನಾಯರ್ ಒಬ್ಬ ಯುವ ಲೇಖಕ ಮತ್ತು ಪತ್ರಕರ್ತ, ಅವರು ಕೂಡ ನನ್ನ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ನನ್ನ ಪುಸ್ತಕದ ಬಗ್ಗೆ. ಆಗ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ, ನನಗೆ ಅದು ತುಂಬಾ ಖುಷಿ ಕೊಡುವಂತಹ ವಿಚಾರ.
0: ಸೊ ನೀವು ಈಗ ಒಂದು ರೀಲ್ ಬಗ್ಗೆನೆ ಮಾತಾಡಿದ್ರಿ, ನಿಮ್ಮ ಪುಸ್ತಕದಲ್ಲಿ 29 ಲೇಖನಗಳಿದ್ರು ಅದರಲ್ಲಿ ಒಂದೇ ಲುಕ್ ಗೆ ಬಿದ್ರೆ ಹೇಗೆ ಅನ್ನುವಂತ ಒಂದು ಲೇಖನ ಬಹಳ ಜನರಿಗೆ ಇಷ್ಟವಾಗಿದೆ. ಅದರಲ್ಲಿ ಸಾಲು ಒಂದು, ಇಂದು ಹುಡುಗರು ಹುಡುಗಿಯರನ್ನ ಹುಡುಕುತ್ತಿಲ್ಲ, ತಮ್ಮ ಖಾಲಿತನವನ್ನ ಒಂಟಿತನದ ಭಾವನೆಯನ್ನ ತುಂಬುವ ವಸ್ತುವನ್ನ, ನನಗೂ ಒಬ್ಬ ಗರ್ಲ್ ಫ್ರೆಂಡ್ ಇರಬೇಕಿತ್ತು ಅನ್ನೋ ಕನಸಿನ ಕೊರತೆಯನ್ನ ನೀಗಿಸುವ ಮಾಯೆಯನ್ನ ಹುಡುಕುತ್ತಿದ್ದಾರೆ. ಹುಡುಗಿಯರ ಒಂದೇ ಲುಕ್ಕಿಗೆ ಹುಡುಗರು ಬಿದ್ದರೆ ಅದು ಪ್ರೇಮವಲ್ಲ, ಅದು ನಮ್ಮ ಕಣ್ಣುಗಳ ಸೋಲು. ಸೊ ಇದೇ ಲೈನ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಈ ಲೈನ್ ಹಾಕಿದಂತ ಒಂದು ರೀಲ್ ಬಹಳ ಓಡಿದೆ, ಇದ್ರ ಬಗ್ಗೆ ಏನ್ ಮಾತಾಡ್ತೀರಿ?
1: ಅಂದ್ರೆ ಇವತ್ತು ನಾವೇನು ಕಾಲೇಜಿನ ಮೆಟ್ಟಿಲೇರಿದೀವಿ, ಕಾಲೇಜು ಕ್ಯಾಂಪಸ್ ನಿಂದ ಕಾಲೇಜು ಜೀವನ ಮುಗಿಸಿ ಹೊರ ಹೋಗ್ತಾ ಇದೀವಿ, ಯುವ ಮನಸ್ಸುಗಳು ನಾವೇನಿದೀವಿ, ನಮ್ಮ ಮನಸ್ಸುಗಳು ಇವತ್ತು ಎಲ್ಲ ಒಂದ್ ಕಡೆ ಪ್ರೀತಿಯ ಕಡೆಗಿಂತಲೂ ಅಟ್ರಾಕ್ಷನ್ ಆಕರ್ಷಣೆ ಅನ್ನುವಂತದ್ದಿದೆಯಲ್ಲ, ಆಕರ್ಷಣೆಯ ತುಡಿತಕ್ಕೆ ಒಳಗಾಗ್ತಾ ಇದ್ದ. ಪ್ರೀತಿಯನ್ನ ಬಯಸ್ತಾ ಇಲ್ಲ, ಬದಲಾಗಿ ಆಕರ್ಷಣೆಯನ್ನ ಬಯಸ್ತಾ ಇದ್ದಾವೆ. ಪ್ರೀತಿ ಮಾಡ್ಲಿಕ್ಕೆ ಮನಸ್ಸುಗಳು ಅರ್ಥ ಮಾಡ್ಕೋಬೇಕು. ಆ ರೀತಿ ಆ ಒಂದು ನಾನು ನಿಟ್ಟಿನಲ್ಲಿ ಆ ಒಂದು ಲೈನ್ ಗಳನ್ನ ಬರೆದೆ, ಅದು ತುಂಬಾ ಓಡಿದೆ. ಖಂಡಿತವಾಗಿಯೂ ನಾನು ಒಬ್ಬ ಪ್ರೀತಿಸಿದವನೇ, ನನಗೂ ಪ್ರೀತಿ ಪ್ರೇಮ ಇದರಲ್ಲೆಲ್ಲ ಖಂಡಿತವಾಗಿಯೂ ಆಸಕ್ತಿ ಇತ್ತು. ನಾನು ಕೂಡ ಇದರಲ್ಲಿ ಅನೇಕ ಬಾರಿ ಹುಚ್ಚಾಟ ಆಡಿದ್ದೇನೆ, ಚಿತ್ರ ವಿಚಿತ್ರವಾದ ಸ್ಟೋರಿಗಳನ್ನ ಹಾಕೊಂಡಿದ್ದಾನೆ, ಸ್ಟೇಟಸ್ ಗಳನ್ನ ಹಾಕೊಂಡಿದ್ದಾನೆ. ನನ್ನ ಮೊದಲ ಪ್ರೇಮ ವಿಫಲ ಪ್ರೇಮ ಅದು, ನಾನು ಫಸ್ಟ್ ಲವ್ ಮಾಡಿದ್ದು ಅದು ಲವ್ ಫೇಲ್ಯೂರ್. ನಾನು ಹೇಳ್ಕೊಂಡಿಲ್ಲ ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂತ, ಹೇಳ್ಕೊಳ್ಳುವಂತಹ ಸನ್ನಿವೇಶನೂ ಇರಲಿಲ್ಲ, ಹಾಗಾಗ್ಬಿಟ್ಟು ನಾನು ಹೇಳ್ಕೊಳ್ಳಿಲ್ಲ. ಅದು ಎಲ್ಲ ಒಂದ್ ಕಡೆ ಅಟ್ರಾಕ್ಷನ್ ಅಟ್ರಾಕ್ಷನ್ ಆಗಿ ಉಳಿತು. ಹಾಗಾಗ್ಬಿಟ್ಟು ನಾವೆಲ್ಲ ಒಂದ್ ಕಡೆ ಆಕರ್ಷಣೆಗೆ ಒಳಗಾಗ್ತಾ ಇದೀವಿ, ಮುಂದಿನದನ್ನ ಯೋಚನೆ ಮಾಡ್ತಿಲ್ಲ ಅಂತ ಅನಿಸ್ತು, ಹಾಗಾಗಿ ಬರ್ದಿದ್ದು.
0: ನೀವು ನಿಮ್ಮ ಅನುಭವಗಳನ್ನೇ ಹಾಗಾದ್ರೆ ಬರಹವಾಗಿ ಪುಸ್ತಕವಾಗಿಸಿದ್ದೀರಾ ಅಂತ?
1: ಖಂಡಿತ ಹೌದು, ಅನುಭವಗಳು ಬಿಟ್ರೆ ಅಲ್ಲಿ ಬೇರೇನು ಇಲ್ಲ. ಅನುಭವಗಳು ಯಾವಾಗ ನಮ್ಮಲ್ಲಿ ಪಕ್ವವಾಗ್ತವೆ, ನಮ್ಮಲ್ಲಿ ಅನುಭವದ ಇಟ್ಟಿಗೆ ಗೂಡು ಯಾವಾಗ ಸುಡುತ್ತೆ, ಅದು ಸುಟ್ಟು ಕಸುವಾಗುತ್ತೆ, ಆಗ ಬರಹ ಗಟ್ಟಿಯಾಗುತ್ತೆ. ನಮ್ಮ ಅನುಭವಗಳು ಎಷ್ಟು ಜಾಸ್ತಿ ಆಗ್ತವೋ ಅಷ್ಟು ಬರವಣಿಗೆ ನಮ್ಮನ್ನ ವೃದ್ಧಿಸಿಕೊಂಡು ನಮ್ಮನ್ನ ಬರವಣಿಗೆಯಲ್ಲಿ ತೊಡಗಿಸುತ್ತೆ. ಹಾಗಾಗ್ಬಿಟ್ಟು ಅನುಭವಗಳು ಮಾಗಿದಷ್ಟು ಪುಸ್ತಕ ಚೆನ್ನಾಗಿ ಬರುತ್ತೆ ಅಂತ ನಾನು ಸ್ವತಃ ನಂಬಿದ್ದೀನಿ. ಅನುಭವಗಳ ಮೂಲಕ ಒಂದಷ್ಟು ಕಾಲ್ಪನಿಕತೆಯನ್ನು ಸೃಷ್ಟಿಸಿಕೊಂಡು ಪುಸ್ತಕವನ್ನು ಹೊರತಂದಿದ್ದೀನಿ.
0: ಮಿಡಲ್ ಕ್ಲಾಸ್ ಮೇನಿಯಾ, ಈ ಪುಸ್ತಕದ ವಸ್ತು ಏನು ಮತ್ತೆ ಈ ಪುಸ್ತಕವನ್ನ ಯಾಕೆ ಜನರು ತಕೊಂಡು ಓದ್ಬೇಕು ಅಂತ?
1: ಪುಸ್ತಕ ಫಸ್ಟ್ ಪುಸ್ತಕದ ಒಂದು ಇದನ್ನ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ 29 ಲೇಖನಗಳಲ್ಲಿ 7 ಅಂಕಣಗಳೇನಿದಾವೆ, ಕ್ರೀಡಾ ಅಂಕಣಗಳು, ಅವು ಕೂಡ ಮಧ್ಯಮ ವರ್ಗದ ಜೀವಿಗಳ ಅಂದ್ರೆ ಜನರ ಯುವಕರ, ಯಾರು ತಿನ್ನಲಿಕ್ಕೆ ಒಂದೊತ್ತಿನ ಊಟಕ್ಕೂ ಕಷ್ಟಪಟ್ಟು ಬ್ಯಾಟ್ ಹಿಡಿದು ಮೈದಾನದಲ್ಲಿ ತನ್ನ ಬೆವರಿನ ಶ್ರಮವನ್ನ ಹರಿಸಿ ಏನು ಒಂದು ಉಜ್ವಲವಾದಂತಹ ಬದುಕನ್ನ ಕಟ್ಕೊಂಡ್ರು ಅಂತವರ ಕತೆ 7 ಇದಾವೆ. ಅದನ್ನ ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಮಧ್ಯಮ ವರ್ಗದ ಜೀವಿಗಳ ಬದುಕು ಬವಣೆ, ಅವರ ತಲ್ಲಣ ವಿಪ್ಲವಗಳನ್ನ, ಅವರ ದಿನನಿತ್ಯದ ಬದುಕಿನಲ್ಲಿ ಅವರು ಅನುಭವಿಸಲಿರುವ ಮತ್ತು ಅನುಭವಿಸಿದಂತಹ ಮತ್ತು ಇಂದಿಗೂ ಅನುಭವಿಸುತ್ತಿರುವಂತಹ ಒಂದಷ್ಟು ವಿಚಾರಗಳನ್ನ ವಿಚಾರಧಾರೆಗಳನ್ನ ಈ ಪುಸ್ತಕ ವಸ್ತು ಮಾಡಿಕೊಂಡಿದೆ, ತನ್ನ ಕಥಾ ವಸ್ತು ಮಾಡಿಕೊಂಡಿದೆ. ಅಲ್ಲಿರುವಂತಹ ಅಷ್ಟೂ ಲೇಖನಗಳು ಅದು ಕೇವಲ ಒಂದು ಮೋಟಿವೇಶನಲ್ ಕೈಪಿಡಿ ಅಂತ ಯಾರು ಭಾವಿಸಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನ ಸುಮಾರು ಜನ ನನಗೆ ಹೇಳಿದ್ದಾರೆ, ನೈಜ ಚಿತ್ರಣ ಯಾಕೆ ಕೊಡ್ತಿದ್ದೀನಿ, ಅಲ್ಲಿ ಉದಾಹರಣೆಗಳು ತುಂಬಾ ಹೇಳಿದ್ದೀನಿ. ಒಬ್ಬ ಓದುಗನಿಗೆ ಉಪದೇಶ ಕೊಡೋದಕ್ಕಿಂತ ಉದಾಹರಣೆ ಕೊಟ್ಟಾಗ ಅದು ಅವನ ಮನಸ್ಸಿಗೆ ತಾಕತ್ತೆ. ಹಾಗಾಗ್ಬಿಟ್ಟು ಉದಾಹರಣೆಗಳ ಮೂಲಕ ವಿವರಣಾ ಸಹಿತವಾಗಿ ನಾನು ಆ ಪುಸ್ತಕದಲ್ಲಿ ನನ್ನ ಮಿಡಲ್ ಕ್ಲಾಸ್ ಬದುಕಿನ ನಾನು ಕಂಡುಂಟಂತಹ ನೋವು ನಲುವುಗಳು ಮತ್ತು ಅನುಭವಿಸಿದಂತಹ ನೋವನ್ನ ಮಿಕ್ಸ್ ಮಾಡಿ ಬರೆದಿರುವಂತದ್ದು. ಇನ್ನೊಂದು, ಈ ಪುಸ್ತಕವನ್ನು ಯಾಕೆ ಕೊಂಡು ಓದಬೇಕು ಅಂತ. ಎಸ್, ಖಂಡಿತವಾಗಿ ಈ ಪುಸ್ತಕ ನಾನು ಯುವ ಮನಸ್ಸುಗಳಿಗೆ ಅಂತಂದ್ರೆ ಯಾರು ಈಗಷ್ಟೇ ಕಾಲೇಜಿನ ಮೆಟ್ಲತ್ತಿದ್ದಾರೆ, ಕಾಲೇಜಿಂದ ಹೊರ ಹೋಗ್ತಿದ್ದಾರೆ, ಈಗಷ್ಟೇ ಮದುವೆಗಳಿಗೆ ಪೂರ್ವ ತಯಾರಿ ಮಾಡ್ಕೊಳ್ತಾರೆ, ಈಗಷ್ಟೇ ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಈಗಷ್ಟೇ ಉದ್ಯೋಗ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಅವರಿಗೆ ಈ ಪುಸ್ತಕ ಬಹಳ ಆಪ್ತವಾಗುತ್ತೆ ಅಂತ ನಾನು ಅನ್ಕೊಳ್ತೇನೆ. ಅಂದ್ರೆ ಇವರೆಲ್ಲರ ಒಂದು ನೋವು ನಲಿವುಗಳು ಕೂಡ ಅಲ್ಲಿದಾವೆ. ಒಬ್ಬ ಮಿಡಲ್ ಕ್ಲಾಸ್ ಮದುವೆ ಅಂತ ಒಂದಿದೆ, ಒಬ್ಬ ಮಧ್ಯಮ ವರ್ಗದ ಹುಡುಗ ಮದುವೆಯಲ್ಲಿ ಅನುಭವಿಸುವಂತಹ, ಮದುವೆಯಲ್ಲಿ ಅವನಿಗೆ ಎದುರಾಗುವಂತಹ ಸಂದಿಗ್ಧ ಸನ್ನಿವೇಶ ಪರಿಸ್ಥಿತಿ. ಅದಾದ್ಮೇಲೆ ಮಹಾನಗರ ಮನೋಜ ಅಂತ ಇದೆ, ಬೆಂಗಳೂರು ಎನ್ನುವಂತಹ ಒಂದು ಜೀವನದಲ್ಲಿ ಅಲ್ಲಿ ಬೇರೆಯದ್ದೇ ಪ್ರಪಂಚ ಬೆಂಗಳೂರು. ಅಲ್ಲಿ ದುಡ್ಡು ಮಾಡ್ತೀವಿ ಇನ್ನೇನ್ ಮಾಡ್ತೀವಿ ಅದು ಬೇರೆ, ದುಡ್ಡು ಮಾಡೋದ್ ಪಕ್ಕಕ್ಕೆ ಇಡೋಣ, ಬಟ್ ಬೆಂಗಳೂರು ಕಲಿಸಿದಷ್ಟು ಬದುಕನ್ನ ಅಷ್ಟು ಸಲೀಸಾಗಿ ಬೇರೆ ಯಾವ ಯೂನಿವರ್ಸಿಟಿನೂ ನಮಗೆ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಜನರನ್ನ ಹೊಟ್ಟೆ ಇಚ್ಚುಕಿಕೊಂಡು ನರಳುವಂತವರನ್ನ ನಾನು ನೋಡಿದ್ದೇನೆ. ಹಾಗಾಗ್ಬಿಟ್ಟು ಅಂತವರೆಲ್ಲರ ಕಥೆಗಳನ್ನ ಬದುಕು ಬವಣೆಗಳನ್ನ ಏನ್ ಹೊಂದಿದೆ ಈ ಪುಸ್ತಕ. ಈ ಪುಸ್ತಕವನ್ನ ತಗೊಂಡು ಓದಿದಾಗ ಮಿಡಲ್ ಕ್ಲಾಸ್ ಜಗತ್ತೇನಿದೆ, ಮಿಡಲ್ ಕ್ಲಾಸ್ ಬದುಕು ಏನಿದೆ, ಮಧ್ಯಮ ವರ್ಗದ ಜೀವಿಗಳೇನಿದ್ದಾರೆ, ಅವರ ಕಥೆಗಳಿದಾವೆ, ಅದು ಓದುಗರಿಗೆ ಆಪ್ತವಾಗುತ್ತೆ, ಇಷ್ಟವಾಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಈ ಪುಸ್ತಕವನ್ನ ಓದುಗರು ಕಣ್ಣಿಗೊತ್ತುಕೊಂಡು ಓದ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದು ನನಗೆ ಎಲ್ಲ ಒಂದ್ ಕಡೆ ಕನಸಾಗಿತ್ತು, ಬಟ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಓ ನಾನು ಬರೆದ್ರು ಓದ್ತಾರೆ ಎನ್ನುವಂತಹ ಭಾವನೆ ಬಂದಿದೆ.
0: ಸೊ ನಿಮ್ಮ ರೀತಿಯಲ್ಲಿಯೇ ಪುಸ್ತಕ ಬರೀಬೇಕು, ಲೇಖಕನಾಗ್ಬೇಕು ಅನ್ನುವಂತ ಕನಸುಗಳನ್ನ ಕಾಣ್ತಾರಲ್ವಾ, ಸೊ ಅಂತ ಯುವ ಬರಹಗಾರರಿಗೆ ಏನ್ ಹೇಳ್ತೀರಾ?
1: ಬರೆದದ್ದನ್ನ ನಾವು ಚಡಪಡಿಸ್ತೀವಿ, ಇಮಿಡಿಯೇಟ್ ಆಗಿ ಪ್ರಕಟ ಆಗ್ಬೇಕು. ಅದು ಇವತ್ತು ಬರೆದ್ರೆ ನಾಳೆ ಬೆಳಿಗ್ಗೆ ಪೇಪರ್ ಅಲ್ಲಿ ಪಬ್ಲಿಷ್ ಆಗ್ಬೇಕು, ಇವತ್ತು ಬರೆದ್ರೆ ನಾಳೆ ಬೆಳಿಗ್ಗೆ ವೆಬ್ಸೈಟ್ ಅಲ್ಲಿ ಬೈಲೈನ್ನೊಂದಿಗೆ ಬರಬೇಕು. ಅದು ತಪ್ಪು. ಆಕ್ಚುಲಿ ನನಗೆ ಸುಮಾರು ಜನ ಹೇಳಿರುವಂತದ್ದು ಯಾಕೆ ಅಂತಂದ್ರೆ, ಒಂದೇ ಬರವಣಿಗೆ, ಒಂದೇ ಒಂದು ಸಲಿಗೆ ನಾವು ಫಸ್ಟ್ ಟೈಮ್ ಬರಿತೀವಲ್ಲ, ಆ ಬರವಣಿಗೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಸ್ವತಃ ನಂಬ್ತೇನೆ. ಒಂದು ಬರವಣಿಗೆಯನ್ನ ಬರೆದು, ಒಂದು ಆರ್ಟಿಕಲ್ ಅನ್ನ ಬರೆದು, ಆ ಪದಗಳನ್ನ ಒಡಿಬೇಕು, ಪದಕ್ಕೆ ಭಾವವನ್ನ ತುಂಬಬೇಕು, ಪದಕ್ಕೆ ಪದ ಕಟ್ಟಬೇಕು, ವಾಕ್ಯ ಸೇರಿಸಿ ಅಲ್ಲೊಂದು ರಚನೆ ರೂಪ ಕೊಡಬೇಕು. ಆಗ ಮಾತ್ರ ಬರಹ ಗಟ್ಟಿಯಾಗುತ್ತೆ, ಓದಿಸ್ಕೊಳ್ಳುತ್ತೆ. ಹಾಗಾಗ್ಬಿಟ್ಟು ಬರೆದದ್ದನ್ನ ಇಮಿಡಿಯೇಟ್ ಪ್ರಕಟ ಆಗಬೇಕು, ಇಮಿಡಿಯೇಟ್ ನಾಳೆ ಬೆಳಿಗ್ಗೆ ಪತ್ರಿಕೆಯಲ್ಲಿ ಬರಬೇಕು, ನಮ್ಮ ಬರಹವನ್ನ ನಾಳೆ ತುಂಬಾ ಜನ ಓದಬೇಕು. ಈ ರೀತಿ ಯಾವಾಗ ಮಹತ್ವ, ಅದನ್ನು ಹೇಳಿದೀನಿ ನಾನು ಮಹತ್ವಾಕಾಂಕ್ಷೆಗಳ ಬಗ್ಗೆ, ಆಕಾಂಕ್ಷೆಗಳು ಮಹತ್ವಾಕಾಂಕ್ಷೆಗಳನ್ನ ಇಟ್ಕೊಂಡು ಬರಹ ಬರೀಬಾರ್ದು. ಯಾರು ಓದಬೇಕು, ರಿಪ್ಲೈ ಮಾಡಬೇಕು, ನಾನು ಒಂದು ಲೆಟರ್ ಟು ದ ಎಡಿಟರ್ ಬರಿತೀನಿ ಅದಕ್ಕೆ ನನಗೆ ರಿಪ್ಲೈ ಬರಬೇಕು, ಅದರಿಂದ ಕೆಲಸ, ಆ ರೀತಿಯಾದಂತಹ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬರೆದ್ರೆ ಅಲ್ಲಿ ಬರವಣಿಗೆ ಗಟ್ಟಿಯಾಗಲ್ಲ, ಬರವಣಿಗೆ ಓದುಗನ ಮನಸ್ಸನ್ನ ಸ್ಪಷ್ಟವಾಗಿ ತಲುಪಲ್ಲ. ಆಗ್ಬಿಟ್ಟು ಅದೆಲ್ಲವನ್ನೂ ಕೂಡ ಬಿಟ್ಟು ಬರೆದಂದೇ ಮತ್ತೆ ಮತ್ತೆ ತಿದ್ದಿ ತೀಡಿ ಅದಕ್ಕೊಂದು ರೂಪ ಕೊಟ್ಟು ಪದೇ ಪದೇ ಓದಿದಾಗ ಚೇಂಜಸ್ ಗೊತ್ತಾಗುತ್ತೆ, ಎಲ್ಲಿ ಏನು ಬದಲಾವಣೆ ಮಾಡಬೇಕು ಅಂತ. ಹಾಗೆ ಬರೆದ್ರೆ ಉತ್ತಮ ಅಂತ ನನಗನ್ಸುತ್ತೆ, ಅದನ್ನ ನಾನು ಕೂಡ ಮಾಡ್ತಾ ಬಂದಿದೆ.
0: 29 ಲೇಖನವನ್ನ ಬರೀಬೇಕಾದ್ರೆ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ನೀವು?
1: ನನಗೆ 29 ಲೇಖನಗಳ ಕಾನ್ಸೆಪ್ಟ್ ಅಷ್ಟೇ ಅಲ್ಲ, ನನ್ನ ಕಣ್ಣು ಮುಂದೆ 100-150 ಲೇಖನಗಳ ಕಾನ್ಸೆಪ್ಟ್ ಇತ್ತು, ವಿಚಾರಗಳಿತ್ತು. ಮಧ್ಯಮವರ್ಗದ ಜೀವನ ನಾನು 100-150 ಪಟ್ಟಿ ಮಾಡಿ ಅದರಲ್ಲಿ ಯಾವುದನ್ನ ಆಯ್ಕೆ ಮಾಡಬೇಕು, ಯಾವುದನ್ನ ಪುಸ್ತಕಕ್ಕೆ ಹಾಕಬೇಕು, ಯಾವುದನ್ನ ಬೇಡ ಅನ್ನುವಂಥದ್ದನ್ನ ಅಳೆದು ತೂಗಿ ಲೆಕ್ಕ ಹಾಕಿ 29 ಲೇಖನಗಳನ್ನ ಆಯ್ದುಕೊಂಡೆ. ಸುಮಾರು ಕತೆ ಇತ್ತು, ಮಧ್ಯಮ ವರ್ಗದ ಜೀವಿಗಳ ಬದುಕು, ಒಬ್ಬ ಕ್ರಿಕೆಟರ್ ಕತೆ ಇತ್ತು, ಒಬ್ಬ ಅಂಗವಿಕಲೆ ಬದುಕನ್ನ ಕಟ್ಕೊಂಡಂತ ಕತೆ ಇತ್ತು. ನಾನು ಖಂಡಿತವಾಗಿಯೂ ಫೋನ್ ಮಾಡಿದ್ದೇನೆ ಅವರಿಗೆ, ಕೇಳಿದ್ದೀನಿ, ಅವರ ಕತೆಗಳಿಗೆ ಕಿವಿಯಾಗಿದ್ದೇನೆ. ಬರ್ಕೊಳ್ಳುವಾಗ ನನ್ನ ಪುಸ್ತಕ ತೊಯ್ಯುವಷ್ಟು ಹತ್ತಿದ್ದೀನಿ, ಆ ನನ್ನ ಕಣ್ಣೀರು ಆ ಪುಸ್ತಕದ ಮೇಲೆ ಬಿದ್ದಿದೆ. ಅವರ ಕತೆಗಳಿಗೆ ಕಿವಿಯಾಗಿದ್ದೇನೆ. ಫೋನ್ ಮಾಡಿ ನೀವು ಏನ್ ಮಾಡ್ತಿದ್ದೀರಿ ಏನು ಅಂತ ವಿಚಾರಿಸುವಾಗ, ಅವರು ಬದುಕಿನ ಕತೆಗಳನ್ನ ಹೇಳುವಾಗ ತುಂಬಾ ನನಗೆಲ್ಲ ಒಂದ್ ಕಡೆ ಬೇಸರ ಅನ್ಸಿದ್ದು ಇದೆ. ಯಾವ ವ್ಯಕ್ತಿ, ಯಾವ ಬರಹ ನನ್ನ ಮನಸ್ಸಿನ ಕದ ತಟ್ತೋ ಅಂತಹ ಲೇಖನಗಳನ್ನ ಮಾತ್ರ ನಾನು ಆಯ್ಕೊಂಡೆ. ತಿಥಿಯೂಟ ಮತ್ತು ಅವಳು ಅನ್ನುವಂತ ಒಂದು ಲೇಖನ ಇದೆ, ಆ ಲೇಖನವನ್ನ ನಾನು ದುಃಖಿಸಿ ಹತ್ತಿದ್ದೇನೆ ಆ ಲೇಖನ ಬರೆಯುವಾಗ, ಮತ್ತೆ ಫೋನ್ ಮಾಡಿ ಆ ಹುಡುಗಿಯ ಅಷ್ಟು ಮಾಹಿತಿಯನ್ನ ಕಲೆ ಹಾಕುವಾಗ. ನಾನು ಯಾವುದನ್ನು ಕೂಡ ಇಲ್ಲಿ ಬರಿಬೇಕು ಅಂತ ನಾನೇ ಸ್ವತಃ ಇಮ್ಯಾಜಿನ್ ಮಾಡ್ಕೊಂಡು, ಕಂಪ್ಲೀಟ್ ಇಮ್ಯಾಜಿನೇಷನ್ ಇಲ್ಲ ಅಲ್ಲಿ. ಎಲ್ಲವೂ ಕೂಡ ಒಬ್ಬೊಬ್ಬರ ಕತೆ, ಅದು ಒಂದೊಂದು ಲೇಖನ ಒಬ್ಬೊಬ್ಬರ ಜೀವನವನ್ನ, ಒಬ್ಬರ ಜೀವನ ಕಥೆಯನ್ನ ಪ್ರತಿನಿಧಿಸುತ್ತೆ. ಹಾಗಾಗ್ಬಿಟ್ಟು ಎಲ್ಲ ಒಂದ್ ಕಡೆ ನನಗೆ ಅದು ಸವಾಲಾಯಿತು, ಯಾವ್ದನ್ನ ಹಾಕ್ಬೇಕು ಯಾವ್ದನ್ನ ಬಿಡಬೇಕು ಅಂತ. ಕೊನೆಗೆ ನನಗೆ ಕನ್ಫ್ಯೂಷನ್, ಹೋ ಅದಾಕಿದ್ರೆ ಚೆನ್ನಾಗಿ, ಇದಾಕಿದ್ರೆ ಚೆನ್ನಾಗಿ, ಇದನ್ನ ಕಣ, ಅದನ್ನ ಕಣ, ಅದನ್ನ ಕಣ, ಇದನ್ನ. ಬಟ್ ಕಂಪ್ಲೀಟ್ ಆಗಿ ಒಂದ್ ಒಳ್ಳೆ 29 ಲೇಖನಗಳನ್ನ ಆಯ್ದು ಪುಸ್ತಕಕ್ಕೆ ಹಾಕದೆ. ಇನ್ನು ತುಂಬಾ ಅದು ಅಷ್ಟು ಆಗ್ಬೋದಿತ್ತು, ಬಟ್ ಹಣಕಾಸಿನ ವಿಚಾರ ಇದೆಯಲ್ಲ, ದುಡ್ಡಿನ ವಿಚಾರ, ಅಷ್ಟು ಅನ್ನ ಪ್ರಿಂಟ್ ಮಾಡಿಸ್ಲಿಕ್ಕೆ ದುಡ್ಡು ಬಹಳ ಆಗುತ್ತೆ, ನನ್ನ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ಆಗ್ಬಿಟ್ಟು 29 ಲೇಖನಗಳನ್ನ ಮಾತ್ರ ಅದ್ರೊಳಗೆ ಹಾಕುತ್ತೆ.
0: ಒಬ್ಬ ಯುವ ಬರಹಗಾರನಾಗಿ, ಸೊ ಈಗ ಫಿನಾನ್ಷಿಯಲಿ ನೀವು ಸ್ಟ್ರಾಂಗ್ ಇರೋದಿಲ್ಲ, ಸೊ ಯಾವ ರೀತಿಯ ಬಜೆಟ್ ಪ್ಲಾನ್ಗಳೆಲ್ಲ ಹೇಗಾಯ್ತು ಪುಸ್ತಕವನ್ನ ಹೊರ ತರಬೇಕಾದ್ರೆ?
1: ಜಗತ್ತಲ್ಲಿ ದುಡ್ಡಿಲ್ಲದೆ ಏನೂ ಆಗಲ್ಲ, ಮನೆಯ ಉದಾಸಲಿನಿಂದ ಹೊರಗಡೆ ಕಾಲಿಟ್ರೆ ನಮಗೆ ದುಡ್ಡು ಬೇಕು. ಆಗಿಬಿಟ್ಟು ಬರವಣಿಗೆನು ಕೂಡ ಅದರಿಂದ ಏನು ಹೊರತಾಗಿಲ್ಲ, ಬರವಣಿಗೆಗೂ ಒಂದಷ್ಟು ದುಡ್ಡು ಬೇಕಾಗತ್ತೆ. ಪತ್ರಿಕೆಗೆ ಬರೆಯೋದ್ ಬೇರೆ, ಅಂಕಣಗಳನ್ನ ಬರೆಯೋದ್ ಬೇರೆ, ವೆಬ್ಸೈಟ್ಗಳಿಗೆ ಬರೆಯೋದ್ ಬೇರೆ, ಬಟ್ ಪುಸ್ತಕ ಮಾಡಲಿಕ್ಕೆ ಒಂದಷ್ಟು ದುಡ್ಡು ಅಂತ ಬೇಕಾಗತ್ತೆ. ಪ್ರಕಾಶಕರು ಇದ್ರೆ ಏನು ಅನ್ಸಲ್ಲ, ಅಂದ್ರೆ ಪುಸ್ತಕ ಪ್ರಕಾಶಕರು ಇದ್ರೆ ಅವ್ರು ಒಂದಷ್ಟು ದುಡ್ಡು ಹಾಕ್ತಾರೆ, ನಾವು ಅದಕ್ಕೆ ಪ್ರಮೋಷನ್ ಮಾಡಿ ಅವರಿಗೆ ಒಂದಷ್ಟು ಮಾರಾಟ ಆಗೋ ರೀತಿ ಮಾಡಿದ್ರೆ, ಚೆನ್ನಾಗಿ ಬರೆದ್ರೆ ಅಷ್ಟು ಸಮಸ್ಯೆ ಆಗಲ್ಲ. ಈಗ ನಂತರ ಯುವ ಬರಹಗಾರಿರ್ತಾರಲ್ಲ, ಅವರ ಪುಸ್ತಕವನ್ನು ಪ್ರಕಾಶನ ಮಾಡಲಿಕ್ಕೆ ಯಾರು ಮುಂದೆ ಬರಲ್ಲ, ಅಂತವರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಹಾಗಾಗ್ಬಿಟ್ಟು ಇವತ್ತು ಪೇಜ್ಗಳ ರೇಟ್ ಜಾಸ್ತಿ ಆಗಿದೆ, ಮತ್ತೆ ಕಲಾವಿದರು ಕೂಡ ಇವತ್ತು ಒಂದು ಮುಖಪುಟ ಮಾಡಿಸ್ಲಿಕ್ಕೆ ಹೆಚ್ಚು ಕಡಿಮೆ 3,500-4,000 ಬೇಕು. ಪುಸ್ತಕ ಒಂದು 500 ಕಾಪಿ ಪುಸ್ತಕ ಮಾಡಲಿಕ್ಕೆ ಒಂದು 35,000-40,000 ದುಡ್ಡು ಬೇಕು. ಹಾಗಾಗ್ಬಿಟ್ಟು ಫಿನಾನ್ಷಿಯಲಿ ಏನು ಅಂತಂದ್ರೆ, ನಾನು ಕೊಡೋ ಸಣ್ಣ ಸಜೆಷನ್ ಏನು ಅಂತಂದ್ರೆ, ಫಸ್ಟ್ ದುಡ್ಡು ನಿಮ್ಮ ಹತ್ರ ಇದೆಯಾ, ಪುಸ್ತಕಕ್ಕೆ ಆಗುವಷ್ಟು ದುಡ್ಡು ಇದೆಯಾ, ಟೈಟ್ ಆಗಿ ತುಂಬಾ ಬಜೆಟ್ ಪ್ಲಾನ್ ಮಾಡಿ, ಯಾವ್ಯಾವುದಕ್ಕೆ ಎಷ್ಟೆಷ್ಟು, ಪುಸ್ತಕ ಪ್ರಕಟಣೆಗೆ ಎಷ್ಟು, ನನ್ನ ಪ್ರಮೋಷನ್ಗೆ ಎಷ್ಟು ಎತ್ತಿಡಬೇಕು, ಕವರ್ ಪೇಜ್ಗೆ ಎಷ್ಟಾಗುತ್ತೆ, ಆ ರೀತಿಯಾದಂಥ ಪ್ಲಾನ್ ಮಾಡಿ ಪುಸ್ತಕವನ್ನ ಹೊರತಂದ್ರೆ ತುಂಬಾ ಅಂದ್ರೆ ಫಿನಾನ್ಷಿಯಲಿ ಶಿಸ್ತಿರಬೇಕು, ಆರ್ಥಿಕ ಶಿಸ್ತಿರಬೇಕು. ಪುಸ್ತಕವನ್ನ ಎಲ್ಲ ಒಂದ್ ಕಡೆ ಒಂದು ಪ್ರಾಪರ್ ಬಜೆಟ್ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗಿಯೂ ಅದನ್ನ ಓದುಗರಿಗೆ ತಲುಪಿಸಬಹುದು ಅಂತ ನನಗನ್ಸುತ್ತೆ. ಅದು ಏನು ಕಷ್ಟ, ಪಬ್ಲಿಷರ್ ಇದ್ರೆ ಕಷ್ಟ ಆಗಲ್ಲ, ಬಟ್ ಸ್ವಪ್ರಕಾಶನ ಇದ್ದಾಗ ಈ ರೀತಿಯಾದಂತಹ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ಬೇಕಾಗತ್ತೆ.
0: ಸೊ ಯುವ ಮನಸ್ಸುಗಳು ನಿಮ್ಮ ಬರವಣಿಗೆಗೆ ಅಭಿಮಾನಿಗಳಾಗಿ ಆ ರೀತಿ ಯಾವ ರೀತಿಯಾದರೂ ರೆಸ್ಪಾನ್ಸ್ಗಳು ಬಂದಿದ್ಯಾ?
1: ಇತ್ತೀಚೆಗೆ ಓದುಗರೊಬ್ರು ಹೇಳ್ತಾ ಇದ್ರು ಏನು ಅಂತಂದ್ರೆ, ಇನ್ನು ಮೊನ್ನೆ ತಾನೇ ಓದ್ ಮುಗಿಸಿದ್ದಾರೆ ಪುಸ್ತಕವನ್ನ. ಅವ್ರು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದೀರಾ ಅಂದ್ರೆ, ವಿವರಣಾ ಸಹಿತವಾಗಿ ವಿವರಣೆ ಶೈಲಿ ಆಗಿರ್ಬೋದು, ಉದಾಹರಣೆ ಸಹಿತ ವಿವರಣೆ ಆಗಿರ್ಬೋದು, ಉಪದೇಶವನ್ನ ನೀಡದೆ ಬರೀ ಉಪದೇಶವನ್ನ ಉದಾಹರಣೆಯನ್ನ ಎರಡು ಒಟ್ಟೊಟ್ಟಾಗಿ ಇನ್ನು ರಸವತ್ತಾಗಿ ಅಕ್ಷರ ರೂಪ ಕೇಳಿಸಿ ಕಳಿಸಿದ್ರ, ಅದು ತುಂಬಾ ಇಷ್ಟ ಆಯ್ತು ನಮಗೆ. ಅದರಲ್ಲೂ ಎಸ್ಪೆಷಲಿ ಒಂದೇ ಲುಕ್ಕಿಗೆ ಬಿದ್ದರೆ ಹೇಗೆ ಎನ್ನುವಂತಹ ಲೇಖನದ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದಾವೆ. ಅದೆಲ್ಲರೂ ಸ್ಟೇಟಸ್ ಸ್ಟೋರಿಗಳು ಹಾಕೋತಾ ಇದ್ದಾರೆ, ಅದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ನಡೀತಾ ಇದೆ, ನನ್ನ ಕಮೆಂಟ್ ನಲ್ಲಿ ಯುದ್ಧ ನಡೆಯುತ್ತೆ. ಕೆಲವರು ಇದು ಪಾರ್ಶಿಯಲಿ ಕರೆಕ್ಟ್ ಅಂತಾರೆ, ಇನ್ನು ಕೆಲವರು ನೀವು ಎಲ್ಲರನ್ನು ಜನರಲೈಸ್ ಮಾಡಿ ಹೇಗೆ ಹೇಳ್ತೀರಾ ಅಂತಾರೆ, ಇನ್ನು ಕೆಲವರು ಅವರವರೇ ಕಿತ್ತಾಡ್ತಾರೆ. ಖಂಡಿತವಾಗಿಯೂ ಇದು ನಿಜ ಅಂತ ಕೆಲವರು ಹೇಳ್ತಾರೆ. ಆ ಕಿತ್ತಾಟವನ್ನ ನೋಡಿದಾಗ ಬರ್ದದಕ್ಕೂ ಸಾರ್ಥಕ ಆಯ್ತು ಅಂತ ನನ್ಗೆ ಅನ್ಸುತ್ತೆ.
0: ಮಿಡಲ್ ಕ್ಲಾಸ್ ಮೇನ್ ನಿಮ್ಮ ಕನಸಿನ ಪುಸ್ತಕ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಎಷ್ಟು ಖುಷಿ ಇದೆ ಪುಸ್ತಕವನ್ನ ಬಿಡುಗಡೆಗೊಳಿಸಿರೋದು.
1: ತುಂಬಾ ಖುಷಿ ಇದೆ, ಅದು ನನ್ನ ನಿರಂತರ ತಪಸ್ಸು, ಒಂದು ವರ್ಷಗಳ ನಿರಂತರ ಹೋರಾಟ ತಪಸ್ಸು. ನಾನು ತುಂಬಾ ಒಂದು 9 ತಿಂಗಳು ನನ್ನ ಮನಸ್ಸಲ್ಲಿ ಹಾಗೆ ಇಟ್ಕೊಂಡಿದ್ದೆ, ಅದನ್ನ ಬರೀತಾ ಪಬ್ಲಿಷ್ ಆಗುತ್ತೋ ಇಲ್ವೋ ಅಂದ್ಕೊಂಡು ಕೆಲಸ ಆಗುತ್ತೋ ಇಲ್ಲ, ಮುಂಚೆ ಹೇಳ್ಕೊಳ್ಳೋದು ಬೇಡ, ನೋಡೋಣ ಕಾಯೋಣ ಅಂತ ಹಾಗೆಯೇ ಇಟ್ಕೊಂಡಿದ್ದೆ. ಯಾವಾಗ ಪುಸ್ತಕ ಪಬ್ಲಿಷ್ ಆಗುತ್ತೆ ಎನ್ನುವಂಥದ್ದು ಕನ್ಫರ್ಮ್ ಆಯ್ತು, ಆಗ ನಾನು ಅದನ್ನ ಬಹಿರಂಗವಾಗಿ ನನ್ನ ಪುಸ್ತಕ ಬರ್ತಿದೆ ಅಂತ ಹೇಳ್ಕೊಂಡೆ. ಖಂಡಿತವಾಗಿ ಅದು ನನಗೆ ತುಂಬಲಾರದ ಖುಷಿ ಕೊಟ್ಟಿದೆ.
0: ಸೊ ಕೊನೆಯದಾಗಿ, ಮಿಡಲ್ ಕ್ಲಾಸ್ ಮೇನಿಯ ಪುಸ್ತಕವನ್ನ ಜನರು ಯಾಕೆ ಓದಬೇಕು?
1: ಯಾಕೆ ಓದ್ಬೇಕು ಅಂತಂದ್ರೆ, ಇವತ್ತು ನಾವ್ ಯಾರು ಕೂಡ, ನಾನು ಆಗ್ಲೇ ಹೇಳಿದಾಗೆ ಇದು ಮಧ್ಯಮ ವರ್ಗದ ಜೀವಿಗಳಿಗೆ, ಯಾರು ಬದುಕಿನಲ್ಲಿ ಅನುಭವಿಸಲಾರದಂತಹ ಕಷ್ಟಗಳನ್ನ ಅನುಭವಿಸಿ ಮೇಲಕ್ಕೆ ಎದ್ದು ಬಂದಿರ್ತಾರೆ ಅಂತವರಿಗೆ ತುಂಬಾ ಆಪ್ತವಾಗಿ ಈ ಪುಸ್ತಕ ಯಾರಿಗೆ ಇಷ್ಟ ಆಗುತ್ತೆ ಅಂತಂದ್ರೆ ಯುವ ಮನಸ್ಸುಗಳು. ಯಾಕೆಂತಂದ್ರೆ ಯುವ ಮನಸ್ಸುಗಳು ಚಡಪಡಿಸ್ತಾರೆ, ಅವರ ಕಷ್ಟಗಳು, ಅವರ ಬದುಕು ಬವಣೆಗಳು, ಅವರ ತಲ್ಲಣಗಳು, ಅವರು ಅನುಭವಿಸುತ್ತಿರುವಂತಹ ದಿನನಿತ್ಯದ ಏನು ತೊಂದರೆಗಳಿರ್ತವೆ ಅವನ್ನ ಯಾರ ಬಳಿ ಕೂಡ ಹೇಳ್ಕೊಳಕಾಗಲ್ಲ, ಎದೆಯ ಭಾರವನ್ನ ಕಡಿಮೆ ಮಾಡ್ಕೊಳಕಾಗಲ್ಲ. ಅಂಥವರು ಈ ಪುಸ್ತಕನ ಓದಿ ತನಗೆ ತಾನೇ ಸಮಾಧಾನ ಮಾಡ್ಕೊಳ್ತಾರೆ ಎನ್ನುವಂತಹ ಭರವಸೆ ನನಗಿದೆ. ಯಾಕಂದ್ರೆ ಕಷ್ಟ ಯಾರನ್ನು ಬಿಟ್ಟಿಲ್ಲ, ಕಷ್ಟ ಮನುಷ್ಯನಿಗೆ ಬರದೆ ಮರಕ್ ಬರಲ್ಲ, ಸಮಸ್ಯೆಗಳು ಮನುಷ್ಯನಿಗೆ ಬರದೆ ಮರಕ್ ಬರಲ್ಲ, ಸಮಸ್ಯೆಗಳು ಸವಾಲುಗಳು ಇರೋದೇ ಎದುರಿಸಲಿಕ್ಕಲ್ವಾ. ಹಾಗಾಗ್ಬಿಟ್ಟು ಸಾಸಿವೆ ಕಾಳಿನ ಸವಾಲಿಗೆ ಕುಂಬಳಕಾಯಿ ಗಾತ್ರದ ಜೀವನವನ್ನ ನಾನು ತ್ಯಾಗ ಮಾಡ್ತೇನೆ ಎನ್ನುವಂತ ಯುವ ಮನಸ್ಸುಗಳು, ಒಂದು ಇವತ್ತು ಒಂದು PUC ರಿಸಲ್ಟ್ ಬಂದ್ರೆ ತಾನು ಅಂದುಕೊಂಡಷ್ಟು ಮಾರ್ಕ್ಸ್ ಬರದೆ ಹೋದ್ರೆ ಇವತ್ತು ಏನೆಲ್ಲ ಘಟನೆಗಳಾಗ್ತವೆ. ನಾವು ಎಸ್ಪೆಷಲಿ ನಾವು ಜರ್ನಲಿಸಮಲ್ಲಿ ಇದ್ದು ಹುಡುಕೋತಿರ್ತೀವಿ ಎಲ್ಲೆಲ್ಲಿ ಏನಾಗಿದೆ, ರಿಸಲ್ಟ್ ಬಂದಿದೆ, ಯಾರ್ಯಾರು ಕೆರೆ ಬಾವಿ ನೋಡ್ಕೊಂಡಿದ್ದಾರೆ ಅಂತ. ಹಾಗಾಗ್ಬಿಟ್ಟು ತಮ್ಮನ್ನ ತಾವು ಗಟ್ಟಿಗೊಳಿಸ್ಕೋಬೇಕು. ಈ ಸವಾಲುಗಳು ಕಷ್ಟ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅಂತ ಅನ್ಕೊಳ್ಳುವಂತಹ ಭಾವ ಓದುಗರಲ್ಲಿ ಬರಬೇಕು. ಬರಬೇಕು ಅಂತಾನೆ ನಾನು ಬರೆದಿರೋದು. ಆ ಭಾವ ಓದುಗನಲ್ಲಿ ಬಂದ್ರೆ ನಿಜಕ್ಕೂ ನಾನು ಬರೆದಕ್ಕೂ ಸಾರ್ಥಕ ಆಯ್ತು ಅಂತ ನಾನು ಅನ್ಕೊಳ್ತೇನೆ. ಅದಕ್ಕಾಗಿ ಪುಸ್ತಕವನ್ನ ಯುವ ಮನಸ್ಸುಗಳು ಓದಬೇಕು ಅಂತ ನಾನು ಕೇಳ್ತೇನೆ.
0: ವಿದ್ಯಾರ್ಥಿ ಜೀವನದಲ್ಲಿ ಪುಸ್ತಕ ಹೊರತಂದು ಎಲ್ಲ ಯುವ ಬರಹಗಾರರಿಗೆ ಓದುಗಾರರಿಗೆ ನೀವು ಸ್ಫೂರ್ತಿಯಾಗಿದ್ದೀರಿ. ನಿಮ್ಮ ಬರವಣಿಗೆ ಕೃಷಿ ಹೀಗೆ ಸಾಗಲಿ, ಇನ್ನಷ್ಟು ಪುಸ್ತಕಗಳನ್ನ ನೀವು ಬರೆದು ಹೊರತರುವಂತಾಗಲಿ ಅಂತ ನಿಮಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಕವನ್ ಅವರೇ.

0: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾನಿವತ್ತು ಖುಷಿ ಖಜಾನೆ ಪ್ರೋಗ್ರಾಮ್ ಅಲ್ಲಿ ಮೊಬೈಲ್ ನಮ್ಮ ಫ್ರೆಂಡ್ ಎನಿಮಿನಾ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ನಮ್ಮೆಲ್ಲರ ಜೊತೆನು ಒಂದು ಜೀವ ಇಲ್ದಿರೋ ವಸ್ತು ನಮ್ಮ ಜೀವನದಲ್ಲಿ ಒಬ್ಬ ಜೀವ ಇರೋ ವ್ಯಕ್ತಿಗಿಂತ ಹೆಚ್ಚು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದೇ ನಮ್ ಕೈಯಲ್ಲಿರೋ ಮೊಬೈಲ್. ಆದ್ರೆ ಯಾರಾದ್ರೂ ಯಾವತ್ತಾದ್ರೂ ಮೊಬೈಲ್ ಕೆಟ್ಟದಾ ಒಳ್ಳೇದಾ ಅಂತ ಕೇಳಿದ್ರೆ ಮೆಜಾರಿಟಿ ಮೊಬೈಲ್ ಕೆಟ್ಟದು ಅಂತಾನೆ ಹೇಳ್ತಾರೆ. ಮೊಬೈಲ್ ನೋಡಿದ್ರೆ ಹಾಳಾಗ್ತಾರೆ ಅಂತಾರೆ. ಎಲ್ರ ಮನಸ್ಸಲ್ಲೂ ಇರೋದು ಅದೇ. ಆದ್ರೆ ಯಾಕೆ ಹಾಗಂತಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಮೊಬೈಲ್ ಬೇಕು, ಆದ್ರೆ ಅದನ್ನ ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ. ಮೊಬೈಲ್ ಕೂಡ ನಮ್ಮ ಫ್ರೆಂಡೇ, ಆದ್ರೆ ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ. ಹಾಗಾದ್ರೆ ಮೊಬೈಲ್ ಅಲ್ಲಿ ಅಂತದ್ದೇನಿದೆ, ಅದು ಹೇಗೆ ನಮ್ಮ ಫ್ರೆಂಡ್ ಆಗುತ್ತೆ, ಇದ್ರ ಬಗ್ಗೆ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಗೊತ್ತಾ, ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಿಮ್ ಜೊತೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಆಗ್ಲೇ ನಾವು ಮೊಬೈಲ್ ಫೋನ್ ನಮ್ಮ ಫ್ರೆಂಡ್ ಅಂತ ಅಂದೆ, ಹೇಗೆ ಅಂತ ಈಗ ಹೇಳ್ತೀನಿ ಕೇಳಿ. ಈಗ ಎಲ್ರೂ ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ರೆ ಮಕ್ಕಳು ಹಾಳಾಗ್ತಾರೆ, ಮಕ್ಕಳಿಗೆ ಫೋನ್ ಹುಚ್ಚು ಹಿಡಿಯುತ್ತೆ ಅಂತಾರೆ. ಅದೇ ಡುಲಿಂಗೋ ಆಪ್, ಖಾನ್ ಅಕಾಡೆಮಿ ಆಪ್, ಫೋಟೋ ಮ್ಯಾಥ್, ಬೈಜೂಸ್ ನಂತಹ ಆಪ್ಗಳು ಮಕ್ಕಳಿಗೆ ನಾಲೆಡ್ಜ್ ಪಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡುಲಿಂಗೋ ಅನ್ನೋ ಆಪ್ ಮಕ್ಕಳಿಗೆ ಸೇರಿದಂತೆ ಎಲ್ಲರಿಗೂ ಸುಮಾರು 40 ಹೆಚ್ಚು ಭಾಷೆಯನ್ನ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆ ಈ ಬೈಜೂಸ್, ಖಾನ್ ಆಪ್, ವೇದಾಂತನಂತ ಆಪ್ಗಳು ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್ ನಂತಹ ಸಬ್ಜೆಕ್ಟ್ಗಳನ್ನ ಹೇಳ್ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮಕ್ಕಳಿಗೆ ಅಂತಾನೆ ಕೆಲವು ಸ್ಟೋರಿ ಆಪ್ಸ್ ಇದೆ. ಅಂದ್ರೆ ಈ ಪ್ರತಿಲಿಪಿ, ಕುಕು FM, ಸ್ಟೋರಿ ಟೆಲ್, ಅಮೆಜಾನ್ ಕಿಂಡಲ್, ಹೀಗೆ ತುಂಬಾ ಇದೆ. ಮಕ್ಕಳಿಗೆ ಇಂತಹ ಸ್ಟೋರಿ ಆಪ್ಗಳಿಂದ ಕತೆ, ಹಾಡು ಮುಂತಾದವುಗಳನ್ನ ಧ್ವನಿ ರೂಪದಲ್ಲಿ ಕೇಳಿಸಬಹುದು. ಇನ್ನು ಈಗಿನ ಜನರೇಷನ್ಗೆ ತುಂಬಾ ಯೂಸ್ಫುಲ್ ಆಗಿರೋದು ಓಲಾ, ಊಬರ್, ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ. ಈ ಓಲಾ ಮತ್ತೆ ಊಬರ್ ಟ್ಯಾಕ್ಸಿ ಬುಕಿಂಗ್ ಆಪ್ಗಳು. ನಾವು ಎಲ್ಲಾದ್ರೂ ಹೋಗಿ ವೆಹಿಕಲ್ ಇಲ್ಲದೆ ಒದ್ದಾಡಿದಾಗ ಈ ಓಲಾ ಅಥವಾ ಊಬರ್ ನ ಸಹಾಯದಿಂದ ಕಾರ್ ಅಥವಾ ಟ್ಯಾಕ್ಸಿನ ಬುಕ್ ಮಾಡಬಹುದು. ಸುಮ್ನೆ ಆಟೋ ಹಿಡಿಬೇಕು ಅನ್ನೋ ಟೆನ್ಷನ್ ಇರಲ್ಲ. ಇನ್ನು ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ ನಮ್ಗೆ ಹೊಟ್ಟೆ ಹಸ್ದಾಗ ನಾವಿರೋ ಜಾಗಕ್ಕೆ ಊಟ ತಂದ್ಕೊಡೋ ಆಪ್ಗಳು. ಅಲ್ಲದೆ ನಾವ್ ಎಲ್ಲಾದ್ರೂ ಗೊತ್ತಿಲ್ಲದೆ ಇರೋ ಊರಿಗೆ ಹೋದ್ರೆ ಅಲ್ಲೇ ಹತ್ತಿರದಲ್ಲಿರೋ ಹೋಟೆಲ್ ಹುಡ್ಕಕ್ಕೂ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಎಸ್, ಆಗ್ಲೇ ಕೆಲವು ಆಪ್ಗಳ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಅದನ್ನ ಕಂಟಿನ್ಯೂ ಮಾಡೋಣ. ನಾನಿವಾಗ ಒಂದು ಸ್ಪೆಷಲ್ ಆಪ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಅದೇ ವೇಜ್ ಆಪ್. ಇದೇನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೇಳ್ತೀನಿ ಕೇಳಿ. ನಾವೆಲ್ಲಾದ್ರೂ ಹೋಗ್ತಿದ್ದೀವಿ ಅಂದ್ರೆ ಈ ವೇಜ್ ಆಪ್ ಎಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಎಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತ ಮುಂಚೆನೆ ನಮ್ಗೆ ತೋರಿಸುತ್ತೆ. ಬರೀ ಅಷ್ಟೇ ಅಲ್ಲ, ಎಲ್ಲಿ ರೋಡ್ ಕೆಲಸ ಆಗ್ತಿದೆ, ಎಲ್ಲಿ ರಸ್ತೆ ಮುಚ್ಚಿದ್ದಾರೆ, ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತಾನು ತೋರಿಸುತ್ತೆ. ಅಲ್ಲದೆ ನಾವ್ ಯಾವ ರೂಟಿಂದ ಹೋಗ್ಬೋದು ಮತ್ತೆ ಯಾವ ರೂಟಿಂದ ಹೋದ್ರೆ ಬೇಗ ರೀಚ್ ಆಗ್ತೀವಿ ಅನ್ನೋದನ್ನು ತೋರಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಪ್ ಬಗ್ಗೆ ಮಾತಾಡೋದಿದೆ, ಅದ್ ಯಾವ್ದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಈ ಸ್ಪೀಡ್ ಆಗಿ ಹೋಗ್ತಿರೋ ಪ್ರಪಂಚದಲ್ಲಿ ಹೈ ಸ್ಪೀಡ್ ಆಗಿ ಓಡ್ತಿರೋದು ಅಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಿಂದೆ ಪ್ರಪಂಚದಲ್ಲಿ ವೇಗವಾಗಿ ಓಡ್ತಿದ್ದುದು ಯಾವುದು ಅಂತ ಕೇಳಿದ್ರೆ ಮನುಷ್ಯನ ಮನಸ್ಸು ಅಂತಿದ್ರು. ಅದೇ ಈಗ ಕೇಳಿದ್ರೆ ಚಾಟ್ GPT, ಜೆಮಿನಿ, ಮೆಟಾ AI ಅಂತಾರೆ. ಮನುಷ್ಯನಾದ್ರೂ 1 ಸೆಕೆಂಡ್ ಯೋಚನೆ ಮಾಡಬಹುದು, ಆದ್ರೆ ಚಾಟ್ GPT, ಜೆಮಿನಿ, AI 1/2 ಸೆಕೆಂಡು ಯೋಚನೆ ಮಾಡದೆ ತಟ್ ಅಂತ ನಾವು ಕೇಳಿದಕ್ಕೆಲ್ಲ ಉತ್ತರ ಕೊಡುತ್ತೆ. ಈ ಆಪ್ಗಳನ್ನ ಸೃಷ್ಟಿ ಮಾಡಿರೋ ಮನುಷ್ಯನನ್ನೇ ಹಿಂದೆ ಹಾಕಿ ಕೈಗೆ ಸಿಗದಿರೋಷ್ಟು ಸ್ಪೀಡ್ ಆಗಿ ಓಡ್ತಿದೆ. ಹಿಂದೆ ನಮ್ಗೇನಾದ್ರೂ ಬೇಕು ಅಂದ್ರೆ ಅಥವಾ ಕೇಳ್ಬೇಕು ಅನ್ಸಿದ್ರೆ ಗೂಗಲ್ ಮಾತ್ರ ಹೆಲ್ಪ್ ಮಾಡ್ತಿದ್ದುದು. ಆದ್ರೆ ಈಗ ಗೂಗಲ್ನ ಮರ್ಸೋ ಅಷ್ಟು ಈ AI ಆಪ್ಗಳು ಬೆಳೀತಾ ಇವೆ. ನಮ್ಮನ್ನ ಹೆಚ್ಚು ಕಾಯಿಸದೆ ಕೇಳಿದ ತಕ್ಷಣ ಕೇಳಿದಕ್ಕೆಲ್ಲ ಉತ್ತರ ಕೊಡೋ ಈ ಆಪ್ಗಳು ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ, ಜೊತೆಗೆ ಕಂಫರ್ಟ್ ಕೂಡ ಕೊಡುತ್ತೆ. ನಾನು ಆಗ್ಲೇ ಒಂದು ಸೂಪರ್ ಆಪ್ ಬಗ್ಗೆ ಹೇಳ್ತೀನಿ ಅಂತ ಅಂದಿದ್ದೆ. ಆ ಸೂಪರ್ ಆಪ್ ಹೆಸರು Tata 1MG. ಈ ಆಪ್ ನಲ್ಲಿ ನಾವು ಔಷಧಿಗಳನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು, ಹೆಲ್ತ್ ರಿಲೇಟೆಡ್ ಅಡ್ವೈಸ್ ನ ಪಡ್ಕೋಬಹುದು. ಮತ್ತೆ Tata 1MG ಆಪ್ ನಲ್ಲಿ ಬ್ಲಡ್ ಟೆಸ್ಟ್ ಅಥವಾ ಬೇರೆ ಬೇರೆ ಲ್ಯಾಬ್ ಟೆಸ್ಟ್ ಗಳಿದ್ರೆ ಬುಕ್ ಮಾಡ್ಕೋಬಹುದು, ಜೊತೆಗೆ ಲ್ಯಾಬ್ ರಿಪೋರ್ಟ್ ಗಳನ್ನ ಆನ್ಲೈನ್ ಅಲ್ಲೇ ನೋಡಬಹುದು. ಮತ್ತೆ ಏನಕ್ಕೆ ತಡ, ನೀವು ಯೂಸ್ ಮಾಡಿ, ಈ ಆಪ್ ಗಳು ನಿಮ್ ಫೋನ್ ಅಲ್ಲೂ ಇರುತ್ತೆ. ನೀವು ಕೂಡ ಈ ಆಪ್ಗಳನ್ನ ಸದುಪಯೋಗ ಪಡಿಸಿಕೊಳ್ಳಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ 2 ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಸುಮ್ನೆ ಫೋನ್ ನ ಎಂಟರ್ಟೈನ್ಮೆಂಟ್ ಆಗಿ ಉಪಯೋಗಿಸುವ ಬದಲು ಹೀಗೆ ಯೂಸ್ಫುಲ್ ಆಗಿ ಉಪಯೋಗಿಸುವುದನ್ನ ಶುರು ಮಾಡಿ. ಆಗ ನಮ್ ಫೋನೇ ನಮ್ಮ ಬೆಸ್ಟ್ ಫ್ರೆಂಡ್ ಆಗುತ್ತೆ. ಇವತ್ತಿನ ಈ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಸಲ ಒಂದು ಹೊಸ ವಿಷಯ ನಿಮ್ಗೋಸ್ಕರ ತರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಖುಷಿಯಾಗಿರಿ. ಇದು ನಿಮ್ಮ ನೆಚ್ಚಿನ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: a flagship initiative of the Ministry of Education, Government of India, inspired by the vision of Honorable Prime Minister Shri Narendra Modi. Bharat Innovates 2026 will showcase 120 startups across 13 sectors, from healthcare and AI to agriculture and semiconductors, in Nice, France, from 14th to 16th June. Bharat Innovates 2026, built in India, ready for the world.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
2: ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಮಾತರಗಳ ನಮಸ್ಕಾರ. ಯಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ ಆಗಡಂದು ಪ್ರಾರ್ಥಿಸ.
4: ಕೆಳಗರೆ ನೀವು ಕೇಳ್ತಾ ಇರೋದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳು. ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳು. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ ಅವರ ಧ್ವನಿಯಲ್ಲಿ. ಸಾಹಿತ್ಯ KKಲ್ಯಾಣ್.

ಕೇಳುಗರೆ, ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ ಎಸ್ ಚಿತ್ರ ಹಾಡಿರುವ ಗೀತೆ.

ತಿಳುಗರೆ, ಇದುವರೆಗೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು. ಇಲ್ಲಿಗೆ ಚಿತ್ರಗೀತೆಗಳ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
3: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು SDM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ರೇಡಿಯೋ ನಿನಾದ 90.4 FM ಕೇಳುಗರಿಗೆ ಆತ್ಮೀಯ ಸ್ವಾಗತ. ಚಿನ್ನರ ಅಂಗಳ ಕಾರ್ಯಕ್ರಮದಲ್ಲಿ ನಾವು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ CBSE ಉಜಿರೆಯ 8ನೇ C ತರಗತಿಯ ವಿದ್ಯಾರ್ಥಿಗಳು. ಇಂದು ನಾವು ಜಾನಪದ ಸಾಹಿತ್ಯ ವಿಚಾರವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಜನಪದವು ನಮ್ಮ ಸಂಸ್ಕೃತಿಯ ಕನ್ನಡಿ, ನಮ್ಮ ಹಳ್ಳಿಗಳ ಸೊಗಡಿನ ಪರಿಮಳವನ್ನು ಹೊತ್ತಿದೆ. ಇದು ನಮ್ಮ ಪೂರ್ವಜರ ಜ್ಞಾನ, ನಂಬಿಕೆ ಮತ್ತು ಜೀವನ ಶೈಲಿಯನ್ನು ಪೀಳಿಗೆಯಿಂದ ಪೀಳಿಗೆಗೆ ಕೊಂಡೊಯ್ಯುವ ಅಮೂಲ್ಯವಾದ ಸಂಪತ್ತು. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜಾನಪದದ ವೈವಿಧ್ಯಮಯ ರೂಪಗಳನ್ನು ಪರಿಚಯಿಸಿಕೊಳ್ಳಲಿದ್ದೇವೆ. ನಮ್ಮ ಸಂಸ್ಕೃತಿಯ ಈ ಅಳಿಯದ ಸಂಪತ್ತಿನ ಲೋಕಕ್ಕೆ ಪ್ರವೇಶಿಸೋಣ. ಜನಪದವು ಒಂದೇ ದಿನದಲ್ಲಿ ಹುಟ್ಟಿದ್ದಲ್ಲ. ಜನರ ಬದುಕು, ಹಳ್ಳಿಗಳ ಹಸಿರು ಹೊಲಗಳು, ಹಬ್ಬ ಹರಿದಿನಗಳು, ಕಷ್ಟ ಸುಖಗಳ ಕಥೆಗಳು ಇವೆಲ್ಲವೂ ಸೇರಿ ಶತಮಾನಗಳ ಹಿಂದೆ ಜನಪದಕ್ಕೆ ಜನ್ಮ ನೀಡಿವೆ. ಈ ಜನಪದದ ಜನನ ಹೇಗೆ ನಡೆಯಿತು ಎಂಬುದನ್ನು ಇನ್ನಷ್ಟು ತಿಳಿಸಿಕೊಡಲು ಈಗ ನಮ್ಮೊಂದಿಗಿದ್ದಾರೆ ಅಮೋಘ್ ಹಾಗೂ ತ್ರಿಷಾ.
1: ನಮಸ್ಕಾರ ತ್ರಿಷಾ, ಹೇಗಿದ್ದೀಯಾ?
2: ನಮಸ್ಕಾರ ಅಮೋಘ್, ನಾನು ಚೆನ್ನಾಗಿದ್ದೇನೆ, ನೀನು ಹೇಗಿದ್ದೀಯಾ?
1: ನಾನು ಚೆನ್ನಾಗಿದ್ದೇನೆ. ನಿನ್ನನ್ನು ಒಂದು ವಿಷಯದ ಬಗ್ಗೆ ಕೇಳಬೇಕಿತ್ತು.
2: ಖಂಡಿತ ಕೇಳು.
1: ಜಾನಪದ ಹಾಡು ಕಥೆಗಳೆಲ್ಲ ಹೇಗೆ ಹುಟ್ಟಿದವು? ಯಾರಾದರೂ ಬರೆದಿದ್ದಾರಾ?
2: ಅಯ್ಯೋ ಅಮೋಘ್, ಅದು ಬಹಳ ಆಸಕ್ತಿದಾಯಕ ಪ್ರಶ್ನೆ. ಜಾನಪದ ಅನ್ನೋದು ಒಬ್ಬರಿಂದ ಹುಟ್ಟಿದ ಕಲೆಯಲ್ಲ.
1: ಹಾಗಾದರೆ ಹೇಗೆ ಹುಟ್ಟಿತು?
2: ನಮ್ಮ ಹಿರಿಯರು ತಲತಲಾಂತರದಿಂದ ಬಾಯಿಂದ ಬಾಯಿಗೆ ಹಾಡಿಕೊಂಡು ಹೇಳಿಕೊಂಡು ಬಂದ ಕಥೆಗಳು, ಹಾಡುಗಳು, ಗಾದೆಗಳೇ ಜಾನಪದ. ಇದು ಸಮುದಾಯದ ಜನರ ಭಾವನೆಗಳು, ಅನುಭವಗಳು ಮತ್ತು ನಂಬಿಕೆಗಳಿಂದ ಹುಟ್ಟಿಕೊಂಡಿದೆ.
1: ಅಂದರೆ ರೈತರು ಹೊಲದಲ್ಲಿ ಕೆಲಸ ಮಾಡುವಾಗ ಹಾಡಿದ ಹಾಡುಗಳು, ತಾಯಂದಿರು ಮಕ್ಕಳಿಗೆ ಹಾಡಿದ ಜೋಗುಳಗಳು ಇವೆಲ್ಲವೂ ಜಾನಪದವೇ?
2: ಸರಿಯಾಗಿ ಹೇಳಿದೆ. ಕೆಲಸದ ಕಷ್ಟವನ್ನು ಮರೆಯಲು, ಮನರಂಜನೆಗಾಗಿ, ಹಬ್ಬ ಹರಿದಿನಗಳಲ್ಲಿ ಸಂಭ್ರಮಿಸಲು, ಹೀಗೆ ವಿವಿಧ ಸಂದರ್ಭಗಳಲ್ಲಿ ಜನರು ಹುಟ್ಟು ಹಾಕಿದ ಕಲೆಗಳೇ ಜಾನಪದ. ಇದಕ್ಕೆ ನಿರ್ದಿಷ್ಟ ಲೇಖಕರಾಗಲಿ ಕವಿಯಾಗಲಿ ಇಲ್ಲ, ಇದು ಜನಸಾಮಾನ್ಯರ ಕಲೆ.
1: ಹಾಗಾದರೆ ಈಗಲೂ ಜಾನಪದ ಸೃಷ್ಟಿಯಾಗುತ್ತಿದೆಯಾ?
2: ಹೌದು, ಕಾಲ ಬದಲಾದಂತೆ ಹೊಸ ಹೊಸ ಜಾನಪದ ಕತೆ, ಹಾಡುಗಳು ಹುಟ್ಟುತ್ತಲೇ ಇರುತ್ತದೆ. ಆಧುನಿಕ ಜೀವನದ ಅನುಭವಗಳು ಜಾನಪದದ ಭಾಗವಾಗಬಹುದು. ಉದಾಹರಣೆಗೆ, ಈಗ ನಾವು ಬಳಸುವ ಸಾಮಾಜಿಕ ಮಾಧ್ಯಮಗಳ ಬಗ್ಗೆ ಕೂಡ ಹೊಸ ಗಾದೆಗಳು, ಜೋಗುಳಗಳು ಹುಟ್ಟಬಹುದು.
1: ಇದು ನಿಜವಾಗಲೂ ಬಹಳ ಸ್ವಾರಸ್ಯಕರ ವಿಷಯ. ಇದನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು.
2: ನನಗೂ ಅಷ್ಟೇ ಅಮೋಘ್. ನಮ್ಮ ಸಂಸ್ಕೃತಿಯಲ್ಲಿ ಜಾನಪದದ ಪಾತ್ರ ಬಹಳ ದೊಡ್ಡದು. ಇದನ್ನು ನಾವು ಉಳಿಸಿಕೊಂಡು ಬೆಳೆಸಬೇಕು.
1: ಖಂಡಿತ, ನಿನ್ನಿಂದ ನನಗೆ ಹೊಸ ವಿಷಯ ತಿಳಿಯಿತು. ತುಂಬಾ ಧನ್ಯವಾದಗಳು.
0: ಜನಪದವನ್ನು ಕೇವಲ ಇತಿಹಾಸದಲ್ಲೇ ಅಲ್ಲ, ಕತೆಗಳ ರೂಪದಲ್ಲೂ ಅನುಭವಿಸಬಹುದು. ಮುಂದೆ ಕಥೆಯೊಂದರ ಮೂಲಕ ಜನಪದದ ಸೊಗಡನ್ನು ನಮಗೆ ಪರಿಚಯಿಸಲಿದ್ದಾರೆ ವೈಷ್ಣವಿ ಇವರು.
3: ಎಲ್ಲರಿಗೂ ನಮಸ್ಕಾರ. ನಾನಿಂದು ಮೂರ್ಖರಾಜನ ಕಥೆಯನ್ನು ಹೇಳಲಿದ್ದೇನೆ. ಒಂದು ಊರಿನಲ್ಲಿ ಅಂಗುಶೆಟ್ಟಿ ಒಬ್ಬ ವ್ಯಾಪಾರಿ ಇದ್ದನು. ಒಂದು ದಿನ ಜೋರಾಗಿ ಗಾಳಿ ಬೀಸಿ ಅವನ ಮನೆ ಕುಸಿದು ಹೋಯಿತು. ಅವನು ಮೇಸ್ತ್ರಿಯನ್ನು ಕರೆಸಿ ಮನೆಯನ್ನು ಕಟ್ಟಿಸಿದ. ಅಂದು ರಾತ್ರಿ ಒಬ್ಬ ಕಳ್ಳ ಅಂಗುಶೆಟ್ಟಿಯ ಮನೆಗೆ ಬಂದು ಗೋಡೆಯನ್ನು ಕೊರೆದು ಒಳಗೆ ಹೋಗುವಷ್ಟರಲ್ಲಿ ಗೋಡೆ ಕುಸಿದು ಕಳ್ಳನ ಮೇಲೆ ಬಿದ್ದು ಕಳ್ಳ ಸತ್ತು ಹೋದ. ಮಾರನೇ ದಿನ ಬೆಳಗ್ಗೆ ಆ ಕಳ್ಳನ ನೆಂಟನು ರಾಜನ ಬಳಿಗೆ ಹೋಗಿ ದೂರು ಕೊಟ್ಟ. ಮಹಾರಾಜ, ನನ್ನ ನೆಂಟ ಅಂಗುಶೆಟ್ಟಿಯ ಮನೆಗೆ ಹೋದ. ಅಲ್ಲಿ ಅಂಗುಶೆಟ್ಟಿಯ ಮನೆಯ ಗೋಡೆ ಕುಸಿದು ಬಿದ್ದುದರಿಂದ ಅಂಗುಶೆಟ್ಟಿಯನ್ನು ನೇಣು ಹಾಕಬೇಕು ಎಂದು ಹೇಳಿದ. ಆಗ ಮೂರ್ಖನಾಗಿದ್ದ ರಾಜ ಅಂಗುಶೆಟ್ಟಿಯನ್ನು ಕರೆಸಿ, ನಿನ್ನ ಮನೆಯ ಗೋಡೆ ಏಕೆ ಒದ್ದೆಯಾಗಿತ್ತು ಎಂದು ಕೇಳಿದ. ಮಹಾರಾಜ, ನಾನು ಗೋಡೆಯನ್ನು ಕಟ್ಟಲಿಲ್ಲ, ಅದನ್ನು ಕಟ್ಟಿದ್ದು ಮೇಸ್ತ್ರಿ, ಅವನ ತಪ್ಪು ಎಂದು ಹೇಳಿದ. ಆಗ ರಾಜ ಮೇಸ್ತ್ರಿಯನ್ನು ಕರೆಸಿ ಅದೇ ಪ್ರಶ್ನೆಯನ್ನು ಕೇಳಿದ. ಮೇಸ್ತ್ರಿಯು, ಮಹಾರಾಜ, ನನ್ನದೇನು ತಪ್ಪಿಲ್ಲ, ಅದು ಮಣ್ಣು ತಂದವನ ತಪ್ಪು, ಅವನು ಒದ್ದೆ ಮಣ್ಣು ತಂದುಕೊಟ್ಟ, ನಾನೇನು ಮಾಡಲಿ ಎಂದು ಹೇಳಿದ. ಆಗ ರಾಜ ಮಣ್ಣು ತಂದುಕೊಟ್ಟವನನ್ನು ಕರೆಸಿ ಅದೇ ಪ್ರಶ್ನೆಯನ್ನು ಕೇಳಿದ. ಅದಕ್ಕೆ ಮಣ್ಣು ತಂದುಕೊಟ್ಟವನು, ಅದು ನನ್ನ ತಪ್ಪಲ್ಲ, ಕುಂಬಾರ ನನಗೆ ದೊಡ್ಡ ಬಾಯಿಯ ಮಡಿಕೆ ಕೊಟ್ಟದ್ದು, ಅದಕ್ಕೆ ಹಾಗಾಯಿತು ಎಂದು ಹೇಳಿದ. ಆಗ ರಾಜ ಕುಂಬಾರನನ್ನು ಕರೆಸಿ ಅದೇ ಪ್ರಶ್ನೆಯನ್ನು ಕೇಳಿದ. ಅದಕ್ಕೆ ಕುಂಬಾರ, ಮಹಾರಾಜ, ನಾನು ಮಣ್ಣು ಹಿಡಿದು ಚಕ್ರದ ಬಳಿ ಕುಳಿತಿದ್ದೆ. ಆಗ ಒಬ್ಬಳು ತರುಣಿ ನನ್ನನ್ನು ನೋಡುತ್ತಾ ಬಂದಳು. ಆಗ ನನ್ನ ಕೆಲಸದ ಮೇಲಿನ ಏಕಾಗ್ರತೆ ತಪ್ಪಿತು ಎಂದು ಹೇಳಿದ. ಆಗ ರಾಜನು ತರುಣಿಯನ್ನು ಕರೆಸಿ, ಕುಂಬಾರನ ಬಳಿಗೆ ನೀನು ಏಕೆ ಹೋದೆ ಎಂದು ಕೇಳಿದ. ಆಗ ತರುಣಿಗೆ ಏನು ಹೇಳಬೇಕು ಎಂದು ತೋಚಲಿಲ್ಲ, ಸುಮ್ಮನಾಗಿದ್ದಳು. ರಾಜ ತರುಣಿಯನ್ನು ನೇಣು ಹಾಕಬೇಕು ಎಂದು ಹೇಳಿದ. ಆಗ ಅಲ್ಲಿದ್ದವರು ಭಯಪಟ್ಟರು. ತರುಣಿ ಒಂದು ಉಪಾಯವನ್ನು ಮಾಡಿದಳು, ಇನ್ನೊಬ್ಬರ ಜೊತೆ ಜಗಳ ಮಾಡಲು ಆರಂಭಿಸಿದಳು. ಆಗ ರಾಜ ಬಂದು, ನೀವೇಕೆ ಜಗಳ ಮಾಡುತ್ತಿದ್ದೀರಿ ಎಂದು ಕೇಳಿದ. ಆಗ ತರುಣಿ, ಮಹಾರಾಜ, ಜ್ಯೋತಿಷ್ಯರ ಪ್ರಕಾರ ಈ ಮುಹೂರ್ತದಲ್ಲಿ ಯಾರನ್ನು ನೇಣು ಹಾಕುತ್ತಾರೋ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಮತ್ತು ಮುಂದಿನ ಜನ್ಮದಲ್ಲಿ ರಾಜನಾಗಿ ಹುಟ್ಟುತ್ತಾರೆ ಎಂದು ಹೇಳಿದಳು. ನನಗೆ ರಾಜನಾಗಬೇಕೆಂದು ಮಹಾ ದೊಡ್ಡ ಆಸೆ, ಅದಕ್ಕೆ ನಾನು ನೇಣಿಗೆ ಶರಣಾಗುತ್ತೇನೆ ಎಂದು ಹೇಳಿದಳು. ಆದರೆ ನನ್ನನ್ನು ಅವನು ಬಿಡುತ್ತಿಲ್ಲ, ಅವನು ಹೇಳುತ್ತಿದ್ದಾನೆ ನಾನು ನೇಣಿಗೆ ಶರಣಾಗುತ್ತೇನೆ ಎಂದು. ಅದಕ್ಕೆ ನಾವು ಜಗಳವನ್ನು ಮಾಡುತ್ತಿದ್ದೇವೆ. ಇದನ್ನು ಕೇಳಿದ ಮೂರ್ಖ ರಾಜ, ನೀವು ರಾಜನಾಗುವುದೇ ಸಾಧ್ಯವೇ ಇಲ್ಲ, ನನ್ನ ರಾಜ್ಯಕ್ಕೆ ಯಾವಾಗಲೂ ನಾನೇ ರಾಜನಾಗಬೇಕು, ನನ್ನನ್ನು ನೇಣಿಗೆ ಹಾಕಿ ಎಂದು ಹೇಳಿದ. ಕೂಡಲೇ ರಾಜನನ್ನು ನೇಣಿಗೆ ಹಾಕಿದರು. ಇದಾಗಿತ್ತು ಮೂರ್ಖ ರಾಜನ ಕತೆ.
0: ಜನಪದದ ಸೊಗಸು ಹಾಡುವಾದ್ಯಗಳಲ್ಲಿಯೂ ಪ್ರತಿಧ್ವನಿಸುತ್ತದೆ. ಈಗ ನಮ್ಮ ಗೆಳತಿಯರು ಜನಪದ ಗೀತೆಯನ್ನು ಹಾಡಲಿದ್ದು ಕೇಳೋಣ ನಮ್ಮ ಹಳ್ಳಿಯ ಹೃದಯ ಬಡಿತವಾದ ಈ ಜನಪದ ರಾಗವನ್ನು.

ಜಾನಪದ ಸಾಹಿತ್ಯದ ಇನ್ನೊಂದು ಪದವನ್ನು ಆಲಿಸೋಣ, ಮಾದೇಶ್ವರನ ವರ್ಣನೆ. ಹೆಚ್ಚಾಗಿ ಈ ಪದವನ್ನು ಕಂಸಾಳೆ ಪದ ಎಂದು ಕರೆಯುತ್ತಾರೆ. ಬನ್ನಿ ಆಲಿಸೋಣ.

ಬಾರ್ದನವು ತುಳು ಜಾನಪದ ಗೀತೆಯಾಗಿದ್ದು ಹೆಚ್ಚಾಗಿ ಮುಂಗಾರು ಸಮಯದಲ್ಲಿ ಹಾಡುತ್ತಾರೆ. ಈಗ ತುಳು ಬಾರ್ದನವನ್ನು ಹಾಡಲಿದ್ದಾರೆ ಅಕ್ಷತಾ ಇವರು.

0: ಇದು ಒಂದು ತುಳು ಜಾನಪದ ಗೀತೆಯಾಗಿದ್ದು ಹೆಚ್ಚಾಗಿ ಮುಂಗಾರು ಸಮಯದಲ್ಲಿ ಭತ್ತದ ನಾಟಿ ಮಾಡುವ ಸಂದರ್ಭದಲ್ಲಿ ಎಲ್ಲಾ ಮಹಿಳೆಯರು ಗುಂಪಾಗಿ ಹಾಡುತ್ತಾರೆ. ಈ ಹಾಡುಗಳಿಂದ ತಮ್ಮ ಮನೋಲ್ಲಾಸವನ್ನು ಹೆಚ್ಚಿಸುತ್ತಾ ತಮ್ಮ ಕೆಲಸದಲ್ಲಿ ಹೆಚ್ಚು ಉಲ್ಲಾಸವನ್ನು ಕಂಡುಕೊಳ್ಳುತ್ತಾರೆ. ಹಾಗೂ ಇದು ಒಂದು ಸಾಮಾನ್ಯವಾಗಿ ಹಳ್ಳಕೊಳ್ಳಗಳಲ್ಲಿ ಮುಂಗಾರು ಋತುವಿನ ಆರಂಭದಲ್ಲಿ ಕಂಡುಬರುವ ವಿವಿಧ ರೀತಿಯ ಮೀನುಗಳ ವರ್ಣನೆಯಾಗಿದೆ.
1: ಗಾದೆಗಳು ವೇದಗಳಿಗೆ ಸಮಾನವಾಗಿದೆ. ಗಾದೆಗಳು ಹಿರಿಯರು ನುಡಿದ ನುಡಿಮುತ್ತುಗಳಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಈಗ ನಮ್ಮೊಂದಿಗೆ ಜನಪದದ ಕೆಲವು ಪ್ರಸಿದ್ಧ ಗಾದೆ ಮಾತುಗಳನ್ನು ವಿವರಿಸಲಿದ್ದಾರೆ ಆದೇಶ್ ಹಾಗೂ ನಿನಾದ್ ಇವರು.
2: ಚಿಂತೆಯೇ ಮುಪ್ಪು, ಸಂತೋಷವೇ ಯವನ.
3: ಈ ಗಾದೆ ಮಾತಿನ ಅರ್ಥವೇನೆಂದರೆ ಚಿಂತೆ ಮಾಡದೆ ಸದಾ ಸಂತೋಷದಿಂದ ಜೀವಿಸಬೇಕು. ಸುಖ ಬಂದಾಗ ಸಂತೋಷದಿಂದ ಹಿಗ್ಗುವುದು, ಕಷ್ಟ ಎದುರಾದಾಗ ದುಃಖ ಮತ್ತು ಚಿಂತೆಗೆ ಒಳಗಾಗುವುದು ಮಾನವನ ಸ್ವಾಭಾವಿಕ ಗುಣ ಎಂದು ತಿಳಿಸುತ್ತದೆ.
2: ಕೂಡಿ ಬಾಳಿದರೆ ಸ್ವರ್ಗ ಸುಖ,
3: ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ನಾವು ಯಾವಾಗಲೂ ಅನ್ಯೋನ್ಯತೆಯಿಂದ ಹಾಗೂ ಒಗ್ಗಟ್ಟಿನಿಂದ ಬದುಕಬೇಕು ಎಂಬುದನ್ನು ತಿಳಿಸುತ್ತದೆ.
2: ಗುಣ ನೋಡಿ ಗೆಳೆತನ ಮಾಡು,
3: ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ನಾವು ಯಾವಾಗಲೂ ಸಜ್ಜನರ ಸಂಘ ಮಾಡಬೇಕು ಎಂಬುದನ್ನು ತಿಳಿಸುತ್ತದೆ. ಗೆಳೆತನದಿಂದ ಜನರು ನಮ್ಮ ಗುಣವನ್ನು ಅಳೆಯುತ್ತಾರೆ, ಆದ್ದರಿಂದ ಗುಣ ನೋಡಿ ಗೆಳೆತನ ಮಾಡು.
2: ಹೆತ್ತ ತಾಯಿ ಹೊರನಾಡು, ಸ್ವರ್ಗಕ್ಕಿಂತಲೂ ಮಿಗಿಲು.
3: ಈ ಗಾದೆ ಮಾತಿನ ಅರ್ಥವೇನೆಂದರೆ ನಮಗೆ ಜನ್ಮ ನೀಡಿದ ತಾಯಿ ಮತ್ತು ನಮ್ಮ ಜನ್ಮಭೂಮಿ ಶ್ರೇಷ್ಠ ಮತ್ತು ಇದರಲ್ಲಿ ತಾಯಿ ಹಾಗೂ ನಾಡಿನ ಮಹತ್ವ ಅಡಗಿದೆ ಎಂಬುದನ್ನು ತಿಳಿಸುತ್ತದೆ.
2: ಶಕ್ತಿಗಿಂತ ಯುಕ್ತಿ ಮೇಲು,
3: ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ಎಷ್ಟೇ ಶಕ್ತಿ ಹೊಂದಿದ್ದರೂ ಅದಕ್ಕಿಂತ ಮುಖ್ಯವಾಗಿ ಯುಕ್ತಿ ಹಾಗೂ ಬುದ್ಧಿವಂತಿಕೆಯಾಗಬೇಕು ಎಂಬುದನ್ನು ತಿಳಿಸುತ್ತದೆ.
1: ಧನ್ಯವಾದಗಳು. ಇಷ್ಟು ಹೊತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಸಿಬಿಎಸ್ಇ ಉಜ್ರೆಯ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಚಿನ್ನರ್ ಅಂಗಳ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಸುಜನಾ ವಾಲ್ತಾಜೆ. ಕಾರ್ಯಕ್ರಮ ಆಲಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು.

ಇದುವರೆಗೆ ಚಿನ್ನರ ಅಂಗಳ ಕಾರ್ಯಕ್ರಮ ಕೇಳಿದಿರಿ. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಇದು SDM ಕಾಲೇಜಿದ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ. ಯುವ ಬಹುಮುಖ ಪ್ರತಿಭೆ ಸಂಧ್ಯಾ ಬೆಳ್ತಂಗಡಿ ಅವರ ಜೊತೆ ಮಾತುಕತೆ.
2: ಇದು SDM ಕಾಲೇಜಿದ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಸ್ಥಳೀಯ ಸೊಗಡದ ಆಡು ಭಾಷೆ ಕುಂಬಾರ ಭಾಷೆದ ಮೂರನೇ ಕಾರ್ಯಕ್ರಮ ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ. ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕಣಬ. ಈಗಿನ ಕಾಲದಲ್ಲಿ ಸಾಫ್ಟ್ವೇರ್ ಕೆಲಸ ಸಿಕ್ಕದಲ್ಲೇ ಕೊನೆ ನಮ್ಮ ಊರು, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿನ ಎಲ್ಲ ಮರೆತರೆ ಜಾಸ್ತಿ. ಅಂತರಲ್ಲಿ ಜರ್ಮನದ ಇಂಟರ್ನ್ಯಾಷನಲ್ ಕಂಪನಿಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದು, ಮಾಡೆಲಿಂಗ್ ಮ್ಯಾರಥಾನ್ ಅಲ್ಲಿ ಭಾಗವಹಿಸಿದ್ದು, ಈ ಗ್ಲೋಬಲ್ ಲೆವೆಲ್ಲಿ ಸಾಧನೆ ಅಲ್ಲದೆ ಸೋಷಿಯಲ್ ಮೀಡಿಯೆಲ್ಲ ಸುಮಾರು ಇಂದಿನ ಬಂದಂಥ ಒಂದು ಆಡು ಭಾಷೆ ಕುಂಬಾರ ಭಾಷೆ ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ನಿರೂಪಣೆ ಮಾಡಿದ್ದು, ಅಲ್ಲದೆ ಟಿವಿ ಶೋ ಹೋಸ್ಟ್ ಮಾಡಿದ್ದು, ರೈಡರ್ ಆಗಿ ಕಂಟೆಂಟ್ ಕ್ರಿಯೇಟರ್ ಆಗಿ ಒಬ್ಬ ಮಲ್ಟಿ ಟ್ಯಾಲೆಂಟ್ ಸಾಧಕಿಂದ ಹೇಳಲು. ಕುಂಬಾರ ಸಮುದಾಯದ ಹೆಮ್ಮೆ, ಮಣ್ಣದ ಭಾಷೆ ಸೊಗಡನ ಇಡೀ ಜಗತ್ತಿ ತೋರಿಸಿದಂಥ ಒಬ್ಬರು ವಿಶೇಷ ಸಾಧಕಿ, ಅದೇ ನಮ್ಮ ಸ್ಯಾಂಡಿ ಬುಜ್ಜಿ ಖ್ಯಾತಿದ ಸಂಧ್ಯಾ ಬೆಳ್ತಂಗಡಿ. ಇವರು ನಮ್ಮ ರೇಡಿಯೋ ನಿನಾದ ಸ್ಟುಡಿಯೋಲಿ ನಮ್ಮೊಟ್ಟಿಂದುಳ್ಳವರು. ಅವರಿಗೆ ಈ ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ ನಾನು ಆತ್ಮೀಯವಾಗಿ ಸ್ವಾಗತ ಮಾಡುಳೆ.
3: ನಮಸ್ಕಾರ.
2: ನಾನು ಫಸ್ಟ್ ನೀವು ಲಾಗ್ ಮಾಡ್ತೀರ ಒಂದು ಸ್ಟೈಲ್ ಉಂಟು ನಿಮ್ಮದೊಂದು, ಅದೊಂದು ಫಸ್ಟ್ ಹೇಳ್ತೀರಾ?
3: ಯಾಗಲ್ಲ, ಆಕ್ಚುಲಿ ನಾನು ಅದು ಎಂತೆಲ್ಲ ಪ್ಲಾನ್ ಮಾಡಿ ಮಾಡಗಲ್ಲ, ನಾನು ಸಡನ್ ಆಗಿ ಹಿಂಗೇನೆ ಹೇಳತಿ ನಮಸ್ಕಾರ ನಾನು ಸಂಧ್ಯಾ ಅಂತ ಶುರು ಮಾಡಿದ್ದೆ, ಹಂಗೇನೆ ಸ್ಟಾರ್ಟ್ ಆತ. ಎಲ್ಲರ್ಲ ನನ್ನ ರೆಕಗ್ನೈಸ್ ಮಾಡುತ್ತಿಲ್ಲ, ಅದೇ ಹೇಳ್ತಿದ್ರ ಹಾ ನೀವು ಫಸ್ಟ್ ಹೇಳ್ತಿರಲ್ಲ ನಮಸ್ಕಾರ ನಾನು ಸಂಧ್ಯಾ. ಓಕೆ, ನಮಸ್ಕಾರ ನಾನು ಸಂಧ್ಯಾ.
2: ನಿರೂಪಣೆ ಮಾಡ್ತೀರಿ ಮತ್ತೆ ಲಾಗ್ ಮಾಡ್ತೀರಿ, ಇದೆಲ್ಲ ನೀವು ಸ್ಟಾರ್ಟಿಂಗ್ ನಿಮ್ಮ ಬಾಲ್ಯದ ಯಾವ ಟೈಮ್ ನೀವು ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳ್ತೀರಿ?
3: ಎಂತರಂತಾರೆ, ನಂಗನ್ಸ್ತು

0: ಟೀಚರ್ ಎಲ್ಲ ನಿಮ್ಮ ತಾಯಿ ಆಗಿದೆ, ಇದಂದ್ರೆ ನಿಮಗೆ ಒಂದು ಕಲಿಯಕ್ಕೆ ಒಂದು ಅವಕಾಶ
1: ಸಿಕ್ಕದು.
0: ಮಡಕೆ ಮಾಡಿದ ಕಲೆ ಬಗ್ಗೆ ಗೊತ್ತಿದ್ದೀರಿ ಆಗಿ ಉಳ್ಳಿರಿ. ಈ ಮಡಕೆ ಮಾಡ್ತಾ ಕಲೆ ಒಂದು ಹಾಕೊಂಡ್ರೆ ಅದಕ್ಕೆ ಒಂದು ಸ್ಮಾರ್ಟ್ ಸ್ಟೆಪ್ ಇರ್ತಿತ್ತು. ನೀವಿಂದ ಇಂಜಿನಿಯರ್ ಆಗಿ ಕೆಲಸ ಮಾಡುಳ್ಳಿರಿ, ನಿಮ್ಮ ಈ ಮಣ್ಣದ ಕಲೆದ ಬಗ್ಗೆ ಎಲ್ಲ ನಿಮಗೆ ಗೊತ್ತುಂಟು. ಈ ಇಂಜಿನಿಯರ್ ಕೆಲಸದ ಬಗ್ಗೆ ಎಲ್ಲ ಈ ಮಡಕೆ ಮಾಡ್ತಾ ಕಲೆದ ಬಗ್ಗೆ ಎಲ್ಲ ಒಂದು ಪ್ರಸ್ತುತವಾಗಿ ಇರ್ತಾ ಇದಕ್ಕೆ ಯಾವ ರೀತಿ ಒಂದು ಹೊಂದಾಣಿಕೆ ಮಾಡಲ್ಲ ಅಂತ ಹೇಳಲ್ಲ.
1: ಕಂಪೇರ್ ಮಾಡ್ತಾ ದೊಡ್ಡಣ್ಣನಲ್ಲ, ಆದರೆ ನಾನು ಇದ್ರ ಹೇಳಲ್ಲ, ಎರಡು ಕೆಲಸನಿಲ್ಲ ಆ ಪೇಷನ್ಸ್ ಅಂತ ಹೇಳ್ತಾ ಇಲ್ಲ, ತಾಳ್ಮೆ ಅಂತ ಹೇಳ್ತಾ ತುಂಬಾ ಮುಖ್ಯ ಆಯ್ತು. ಮಣ್ಣದಿದ್ದೇನೆ ಹೆಂಗೆ ನಾವು ತಾಳ್ಮೆ ಇಲ್ಲದೆ ಕೆಲಸ ಮಾಡ್ತಾ ಇರೋದು ಹೆಂಗೆ ಒಡೆದಿ ಹೋಗುತ್ತೆ, ಅದಕ್ಕೆಲ್ಲ ನಾವು ತುಂಬಾ ಅದು ಸ್ಟೆಪ್ಸ್ ಉಂಟು ಇದು ಮಾಡ್ತೀವಿ. ಅದ್ರ ನಾವು ಹೆಂಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಹೋತಾ ಕೆಲಸನೆ ಹಂಗೆ ಈ ಸ್ಟೆಪ್ನೆಲ್ಲ ಆಸೆ. ಒಂದು ಇಂಜಿನಿಯರ್ ಹಾಕೊಂಡ್ರ ಒಂದು ಆಸ್ ನಾಲೆಜ್ ನಾವು ಯಾವಾಗಲ್ಲ ಸ್ಕಿಲ್ ನಮ್ಮ ಗೇನ್ ಮಾಡಿಂಡಿರೋಕ್ಕೆ ಅಪ್ಡೇಟ್ ಮಾಡಿಂಡಿರೋಕ್ಕು. ಈಗ ನೀವು ಟೆಕ್ನಾಲಜಿಸ್ ಇದು ಮಾಡ್ತಾ ತಡೆ ಇಂದ ನಾವು ಕಲಿತ ಸ್ಕಿಲ್ ನಾಳೆ ಇರ್ತಲ್ಲ ಮಾರ್ಕೆಟ್ ಲೈಕ್ ತುಂಬಾ ಫಾಸ್ಟ್ ಆಗಿ ರನ್ ಆಗಲುಂಟು. ಸೊ ನಮಗೆ ಡೈಲಿ ನಮ್ಮ ಸ್ಕಿಲ್ ಅಪ್ಗ್ರೇಡ್ ಮಾಡ್ತಾಗ್ಲ ತುಂಬಾ ಇಂಪಾರ್ಟೆಂಟ್ ಆಯ್ತು. ಹಂಗೆ ಇರ್ತ ಕಂಪನಿನಲ್ಲಿ ಆಸೆ, ಈಗ ನಮಗೆ ಗ್ರೋ ಅಕ್ಕು ಅಂತ ಸ್ವಲ್ಪ ಪೇಷನ್ಸ್ ಇರೋಕಾವ್ತು. ನಾವೇ ನಮ್ಮ ಸ್ಕಿಲ್ ಎಸ್ ಡೆವಲಪ್ ಮಾಡಿಂಡ್ ಹೋತಾ ಆಸೆ ಕಾನ್ಫಿಡೆಂಟ್ ಆಗಿರ್ತ ಅದೇ ನಮ್ಮ ಕಾನ್ಫಿಡೆಂಟ್ ಅಂಡ್ ನಮ್ಮ ಸ್ಕಿಲ್ಸ್ ಹಾಕತ್ತಲ್ಲ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಯ್ತು. ಹಂಗಾಗಿ ನಾನು ಆಕ್ಚುಲಿ ನನ್ನ ದೊಡ್ಡಪ್ಪ ಎಲ್ಲ ಕುಂಬರ್ ಲೈಕ್ ಮಡಿಕೆ ಎಲ್ಲ ಮಾಡಿಂಡಿದ್ದಾರೆ ಅಕ್ಕ. ನಾನು ಆಗೆಲ್ಲ ಹೇಳ್ತದೆ ಎಸ್ ತಾಳ್ಮೆಯಿಂದ ಅವ್ರ ರೂಪ್ ಮಾಡಿಂಡಿದ್ದರು. ನಾವಿಲ್ಲಿ ಸೂರ್ಯ ದೇವಸ್ಥಾನ ಎಲ್ಲ ಮಾಡ್ತದ, ಆಗ ನಾವು ಚೆನ್ನರು ಇರುತ್ತೆ ಅದೆಲ್ಲ ಮಾಡಕ್ಕೆ ಟ್ರೈ ಮಾಡ್ತದ, ಮಣ್ಣು ಮಾಡಕ್ಕೆ ಆ ದನ ಮಾಡಕ್ಕೆ ಅದೆಲ್ಲ. ಆಗ ನಾವು ಪೇಷನ್ಸ್ ಇಲ್ಲದೆ ಸರಿ ಬಂದಿಲ್ಲ ಓಕೆ ಬಿಡುವ ಬಿಡುವ ಸಾಕು ಸಾಕು ಅಂತ ಹೇಳ್ತೀವಿ. ದೊಡ್ಡಪ್ಪ ಎಲ್ಲ ಹೇಳ್ತಿದ್ದಾರೆ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ನಿಧಾನನ್ ಮಾಡು ಆವತ್ತು ಆವತ್ತು ಅಂತ. ಅಲ್ಲಿಂದನೇ ಆ ತಾಳ್ಮೆ ಬಂದಿತ್ತು ಅಂತ ಹೇಳಲ್ಲ ಅವರೇ. ಸೊ ಈಗ ಒಂದು ಮಡಕೆ ಮಾಡ್ಕೊಂತಾಡಲ್ಲ ಅದು ತುಂಬಾ ದಿನದ ಒಂದು ದಿನ ನೀ ಮಾಡಿ ಮುಗಿತಲ್ಲ, ತುಂಬಾ ಟೈಮ್ ಬೇಕಾಗುತ್ತೆ. ಅದೆಲ್ಲ ಕಣ್ಣು ಈಗ ಕಾರ್ಪೊರೇಟ್ ಬಂತಡಲ್ಲ ಹಂಗೆ ಒಂದು ಜಾಬ್ ಸಿಕ್ಕೋಕಂತಡೇನೆ ಈಗ ಮಾರ್ಕೆಟ್ ನೀ ತುಂಬಾ ಕಷ್ಟ ಉಂಟು. ಅಂಡ್ ಅದನ್ನ ಗ್ರೋ ಹಾಕೊಂತಡಲ್ಲ ಆ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
0: ನೀವು ಟಿವಿ ಶೋಲಿ ನಾರಿಗೊಂದು ಸೀರೆ ಶೋ ನಡೆಸಿದಿರಿ, ಮತ್ತೆ ಸುವರ್ಣ ಸೂಪರ್ ಸ್ಟಾರ್ ಆದಿರಿ. ಒಂದು ಹೆಣ್ಣಾಗಿ ಹೆಮ್ಮೆದ ವಿಷಯ ಇದು. ಟಿವಿಲಿ ನೀವು ಇಷ್ಟೆಲ್ಲ ಮಿಂಚೋಕುಂದಡೆ, ಈಗಿನ ಕಾಲದಲ್ಲಿ ಹೆಣ್ಣುಗಳು ಈ ರೀತಿಯೆಲ್ಲ ಸಾಧನೆ ಮಾಡ್ತವೆ, ಹೆರಿಗೆ ಓದೋದೇ ಕಮ್ಮಿ ಅಲ್ಲ, ನಿಮ್ಮ ಇದರ ಅನುಭವ ಹೆಂಗಿದೆ ತುಂಬ ಹೇಳಲ್ಲ.
1: ಆಕ್ಚುಲಿ ಎಂತಾರೆ ಹೆರಿಗೆ ಸೊಸೈಟಿನಿ ಅಪರ್ಚುನಿಟೀಸ್ ಈಗ ತುಂಬಾ ಉಂಟಕ್ಕ. ಮುಂಚೆ ಕಾಲನೇ ಸೋಷಿಯಲ್ ಮೀಡಿಯಾ ಸಾಹಸ ಇದ್ದಲ್ಲ, ಈಗ ನಾವು ಕೊರೋನಾಂದ ಮುಂಚೆ ಹೋದಾಗ ತಡೆ ಸೋಷಿಯಲ್ ಮೀಡಿಯಾ ಸಾಹಸ ಇದ್ದಲ್ಲ. ಈಗ ಎಂತಾರೆ ತಡೆ ನಮ್ಮೊಟ್ಟಿ ಇರ್ತ ಟ್ಯಾಲೆಂಟ್ ನ ತೋರ್ಸೋಕ್ಕೆ ನಮ್ಮೊಟ್ಟಿ ಸೋಷಿಯಲ್ ಮೀಡಿಯಾ ಉಂಟು, ಒಂದು ವೇದಿಕೆ ಸಿಕ್ಕಲ್ಲಕ್ಕ. ನಾವು ಮುಂಚೆ ಎಂತ ಮಾಡ್ತದೆ ಅಂತ ಕೊರೋನಾದ ಮುಂಚೆ ನಾನು ತುಂಬಾ ಜನರ ರೀಚ್ ಔಟ್ ಮಾಡ್ತಿದ್ದೆ ಅಕ್ಕ, ನಿಮ್ಮ ಇದನ್ನ ಎಂ ಸಿ ಮಾಡಕ್ ಇತ್ತಡೆ ನಂಗೆ ಅಪರ್ಚುನಿಟಿ ಕೊಡಿ, ನಿಮ್ಮ ನ್ಯೂಸ್ ಚಾನೆಲ್ ನಂಗೆ ಒಂದು ಎಂ ಸಿ ಮಾಡಕ್ ಅಪರ್ಚುನಿಟಿ ಕೊಡಿ. ಈಗ ನಾನ್ ಕೇಳ್ತೆಂದ ನಾನ್ ಸೋಷಿಯಲ್ ಮೀಡಿಯಾ ಹಾಕಬಿಟ್ಟು ಅವರೇ ಕರೀತಾರೆ, ನೀವು ಒಳ್ಳೆ ಮಾತಾಡ್ತೀರಿ ಮಾತಾಡಿ ಮಾತಾಡಿ. ಸೊ ನಾನು ಎಲ್ಲರೆಲ್ಲ ಅದ್ರ ಸಜೆಸ್ಟ್ ಮಾಡ್ತೇನೆ ನಿಮ್ಮ ಟೆಂತ ಈಗ ಎಂ ಸಿ ಮಾಡ್ತಾನ ಮಾತ್ರ ಅಲ್ಲ, ಈಗ ಕುಂಬಾರಿಕೆ ಅಂತ ಬರುತ್ತೆ ಮಡಕೆ ಮಾಡ್ತಾಗ ತುಂಬಾ ಕಷ್ಟದ ಕೆಲಸ ಆಕ್ಚುಲಿ. ಅದಕ್ಕೆ ಟ್ಯಾಲೆಂಟ್ ಬೇಕು, ಎಲ್ಲರೆಲ್ಲ ಬಂದು ಇದ್ ಮಾಡಕ್ ಆಗ್ತಲ್ಲ. ನಾಲ್ಕು ಕಲ್ತಕ್ಕೆಲ್ಲ ಹೋಗಿದ್ದೆ ತುಂಬಾ ಸರ್ತಿ, ಒಂದ್ ಎರಡು ಮೂರ ವಾರ ಕಲ್ತದೆಲ್ಲ ತುಂಬಾ ಕಷ್ಟ ಉಂಟು ಮಾಡಕ್ಕೆ, ತುಂಬಾ ಟ್ರೈ ಮಾಡಿದೆ ನಾನು. ಹಂಗೆ ಅದು ನಮ್ಮ ಟ್ಯಾಲೆಂಟ್ ಆಕ್ಚುಲಿ, ನಾವು ಅದ್ರೆಲ್ಲ ಸೋಷಿಯಲ್ ಮೀಡಿಯಾ ಹಾಕತ್ತಡೆ ಅಥವಾ ಅದೇನಿಂದಲ್ಲ ಬೇತೆ ಎದೇ ವಿಷಯ ಏನಿಲ್ಲ, ನಮಗೆ ಎಂತರಲ್ಲಿ ಸ್ಕಿಲ್ ಉಂಟು ನಾವು ಅದ್ರ ಸೋಷಿಯಲ್ ಮೀಡಿಯಾ ಹಾಕತ್ತಡೆ ನಾವಾಗಿ ಅಪರ್ಚುನಿಟೀಸ್ ನ ಅರ್ಸಿಂಡ್ ಹೋತಂದ ಅದಾಗೆ ನಮ್ಮ ಕಲೆ ಬಹುದು ಈಗದ ಇದೇನಿ ಅನ್ಸ್ತು. ಹಂಗಾಗಿ ಇವಾಗ ನನ್ನ ನಾರಿಗೊಂದು ಸೀರೆ ಟೈಮ್ ಆಗಿರಲಿ ಅಥವಾ ಸುವರ್ಣ ಸೂಪರ್ ಸ್ಟಾರ್ ಟೈಮ್ ಇಲ್ಲ, ಅವರಾಗೆ ನನ್ನ ಸೋಷಿಯಲ್ ಮೀಡಿಯಾ ಚೆಕ್ ಮಾಡಿದಿ ಆಡಿಷನ್ ಇರುತ್ತೆ ಅವರೇ ಕರೆದಿದ್ದರು. ನನಗೊಂದು ಸೀರೆ ಒಂದು 500-600 ಜನ ಆಡಿಷನ್ ಕೊಟ್ಟಿದ್ದರು ಆ ದಿನ, ಆಡಿಷನ್ಸ್ ಇರ್ತು. ಈಗ ನಿಮಗೆ ಗೊತ್ತಿತ್ತು ಶೂಟಿಂಗ್ಸ್ ಎಲ್ಲ ಹೆಂಗಿರ್ತು, ಸೇಮ್ ಹಂಗೇನೆ ನಮಗೆ ಸ್ಕ್ರಿಪ್ಟ್ ಕೊಡ್ತಾರೆ, ನಾವು ಅದ್ರ ಪ್ರಿಪೇರ್ ಮಾಡೋಕು ಪ್ರಿಪೇರ್ ಮಾಡಿ ಅಲ್ಲಿ ಹೋಗಿ ಕ್ಯಾಮ್ರಾ ಮುಂದೆ ಹೇಳೋಕು. ಫಸ್ಟ್ ಎಲ್ಲ ಚೂರು ಅಂಜಿಕ ಆಯ್ತು, ಬಿಕಾಸ್ ನಾವು ಯಾವಾಗಲ್ಲ ಮೊಬೈಲ್ ಮುಂದೆ ಮಾತಾಡೋರು, ಕ್ಯಾಮ್ರಾ ಮುಂದೆ ಆಸ್ ಮಾತಾಡೋ ಅಭ್ಯಾಸ ಇರ್ತಲ್ಲ, ಸಡನ್ ಅಲ್ಲಿ ಹೋಗಿ ಮಾತಾಡಿದ್ರೆ ಒಂಚೂರು ಅಂಜಿಕ ಆಯ್ತು. ಅದೇ ಅದೇ ನಮ್ಮೊಟ್ಟಿಗೆ ಸ್ಕಿಲ್ ಉಂಟು ಟ್ಯಾಲೆಂಟ್ ಉಂಟು ಅಂತೇಳಿ ಕಾನ್ಫಿಡೆನ್ಸ್ ಇರ್ತಾರೆ, ಅಂಡ್ ನಮಗೆ ಹಿಂದಿಂದ ಜನರ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಒಂದು ಚೂರು ಧೈರ್ಯ ಇರ್ತಾರೆ, ಖಂಡಿತ ನಾವು ಮಾಡ್ತಾ ಆಂಬಿಕ ನಂಗೆ ಇದ್ದ ಗೊಂತಾತೆ ಅಂತ ಅಂತಾರೆ. ಕಲ್ತು ತಿಮ್ಮಟ ಮಾತ್ರ ಅಲ್ಲಿ ಹೋಗಿ ಮಾಡೋ ತಿಮ್ಮಟ, ಒಂದು ಸ್ಟಾರ್ಟಿಂಗ್ ಒಂದು 3-4 ದಿನ ಮಾತ್ರ ಬಿಕ್ಕ ನಮಗೆ ಎಲ್ಲ ಈಸಿ ಆಗುತ್ತೆ. ಎಲ್ಲರ ಅಂಜಂಡ್ ಇರ್ತಾರೆ ಅಂತಾರೆ, ಅವರೊಟ್ಟಿಗೆ ಟ್ಯಾಲೆಂಟ್ ಇರ್ತು ಹೆರಗೆ ಬರಕ್ಕೆ ಒಂದ್ಸಲ ಅಂಜಂಡ್ ಇರ್ತಾರೆ ಎಂತಾರೆ ಅನ್ಸಂತಾರೆ ಎಂತಾರೆ ಅನ್ಸ್. ನೀವು ಯಾವ ಫೀಲ್ಡ್ ಹೋಗಿದ್ದೀ ಎಸ್ ಮೇಲೆ ಹೋಗಿ ನೋಡ್ತಾಡಲ್ಲ, ಎಲ್ಲರ್ಲ ಹಿಂಗೆ ಅಂಜಂಡೆ ಇರ್ತಾರೆ ಗೊತ್ತಾಯ್ತಾ. ಸೊ ನಾವು ಧೈರ್ಯ ಸ್ವಲ್ಪ ಮುಂದೆ ಹೊತ್ತಿ ಅಭ್ಯಾಸ ಆಗಿ
0: ನಮ್ಮ ಹಿರಿಯರು ಅಂತಡೆ ಅಜ್ಜ ಅಜ್ಜಿನರೆಲ್ಲ ಉಂಟಲ್ಲ ಮುಂದೆ ಇಂತಾನೆ ಗಟ್ಟಿ ಮುಟ್ಟಾಗಿ ಇದ್ದರು, ಆದರೆ ನೀವು 6 ಸತಿ 10 ಕಿಲೋಮೀಟರ್ ಮ್ಯಾರಥಾನ್ ಓಡಿ ಸಾಧನೆ ಮಾಡಿದಿರಿ. ಇಷ್ಟೊಂದು ಓಡಕ್ಕೆ ಬೇಕಾದ ಗಟ್ಟಿ ಮುಟ್ಟು ಮತ್ತೆ ಎನರ್ಜಿ ಈ ಮಣ್ಣದ ಗುಣದೇ ಬಂದಿತ್ತು. ನಾನು
1: ನನ್ನ ಅಜ್ಜಿ ಸುಂದರಿ ಅಂತ ಹೇಳಿದೆ, ಅವ್ರು ಈಗೆಲ್ಲ ಮನೆ ಕೆಲಸ ಎಲ್ಲ ಹೋಗ್ತಾರೆ, ಆಸು ಸ್ಟ್ರಾಂಗ್ ಉಳ್ಳಿರು. ನಾವೇ ಮನೆ ಒಂಚೂರು ಕೆಲಸ ಮಾಡ್ಬಿಟ್ಟು ಅವರೊಂದು 70 ಆಗಿರ್ತೀನಿ ಅಷ್ಟೊಂದಿಲ್ಲ, ಮೇ ಬಿ ಗಟ್ಟಿ ಮುಟ್ಟಾಗಿ ಅವ್ರು ಈಗೆಲ್ಲ ಮನೆ ಬಂದ ತಡೆ ಸವಲೆ ಕಟ್ ಮಾಡಿ.

0: ಇದೆಲ್ಲಕ್ಕೆ ಕೆಲಸ ಅವರೇ ಮಾಡ್ತಾರೆ. ನಾವಂಗೊಂಚೂರ್ ಮಾಡಬಿಟ್ಟು ಬಚ್ಚಿ ಹೋಗಿದ್ದು ಅವರೇ ಇನ್ಸ್ಪಿರೇಷನ್ ಅಂತ ಹೇಳಲ್ಲ. ಬಿಕಾಸ್ ನನ್ನ ಅಣ್ಣ ಆಕ್ಚುಲಿ ಕುಡ್ಲಾಂದ ಕಾಶ್ಮೀರ್ ಸೈಕ್ಲಿಂಗ್ ಲಾ ಮಾಡಿದ್ರು, ಅವ್ರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು. ಸೊ ಅವ ನನ್ನ ಸಮಕುಡ್ರಕ್ ಅಂತ ಬಿಡ್ತಾಳ, ಎಂತರಿತ್ತಡಲ್ಲ ಬಾಬಾ ಬಾ ಪಾರ್ಟಿಸಿಪೇಟ್ ಮಾಡ್, ತುಂಬಾ ಎನ್ಕರೇಜ್ ಮಾಡ್ತಾ ಎಂತರಿತ್ತಡಲ್ಲ, ಅಂಡ್ ಫಿಟ್ ಆಗಿರಕ್ಕೆ ಫುಲ್ ಮೋಟಿವೇಟ್ ಮಾಡ್ತಾ ಯಾಗ ನೋಡ್ತಾಡಲ್ಲ, ಸ್ವಲ್ಪ ಎಕ್ಸಸೈಸ್ ಮಾಡು, ವರ್ಕ್ಔಟ್ ಮಾಡು, ಹಂಗೆ ಹಿಂಗೆ ಅಂತ ಹೇಳಿ. ಬಿಕಾಸ್ ನಮ್ಮ ಈಗದ ಫುಡ್ ಲಾ ಮುಂಚೆ ಲಕ್ಕ ನಾವು ಆಸ ಹೆಲ್ದಿ ತಿಂದಿಲ್ಲ, ಹಂಗಾಗಿ ನಾವು ಅದಕ್ಕೆ ಸರಿಯಾಗಿ ವರ್ಕ್ಔಟ್ ಆಗಿರಲಿ ಎಲ್ಲ ಸ್ವಲ್ಪ ಡಯಟ್ ಮಾಡಿದ ಇದ್ ಮಾಡ್ತಾರೆ ಫಿಟ್ ಆಗಿರಲಿ.
1: ಸ್ವಲ್ಪ ಟೈಮ್ದ ಹಿಂದೆ ನೀವೊಂದು ಜಿನ್ನುಗೋ ಮಳೆ ಅಂತ ಹೇಳಿದ ಆಲ್ಬಮ್ ಸಾಂಗ್ ಕಾರ್ಯಕ್ರಮ ನಿರೂಪಣೆ ಮಾಡಿದಿರಿ, ಅದಲ್ಲದೆ ಮಾಡೆಲಿಂಗ್ ಮತ್ತೆ ಬೇತೆ ಬೇತೆ ರೀತಿಲಿ ವೇದಿಕೆ ಮೇಲೆ ಬಂದು ನೀವು ಮಾತಾಡ್ತೀರಿ. ಧೈರ್ಯ ವೇದಿಕೆ ಮೇಲೆ ಮಾತಾಡಕ್ಕೆ ಯಾವ ರೀತಿ ನಿಮಗೆ ಧೈರ್ಯ ಬಂದಿತ್ತು?
0: ಒಂದು ವಿಷಯ ಎಂತರಂತಡೆ ಎಸ್ ಡಿ ಎಂ ಅಂದೇ ಹೇಳಲೆ, ನಾ ಈಗಾಸೆ ಹೇಳ ನಾನು ಒಂದೊಂದು ಏಳನೇ ಮುಟ್ಟ ಕನ್ನಡ ಮೀಡಿಯಂ ನಿಕಲ್ತ, ಅದು ನನ್ನ ಒಂದು ಎಂತರ ಸ್ಟಾರ್ಟಿಂಗ್ ಫೌಂಡೇಶನ್ ಅಂತ ಹೇಳಲೆ, ಅದು ಆಮಿಕ ಶುರು ಆಗ ಎಸ್ ಡಿ ಎಂ. ನಾನು ಈಗಲೂ ಆಸೆ ಅದೇ, ಸೊ ಸ್ಟೇಜ್ ಹತ್ತದಿಂದ ಮುಂಚೆ ಮನಸ್ಸಿನೇ ನಾನು ಓಂ ಶ್ರೀ ಮಂಜುನಾಥಾಯ ನಮಃ ಅಂತ ಹೇಳಿದೆ ಹೋಗುತ್ತೆ. ಬಿಕಾಸ್ ಇಲ್ಲಿಂದ ಶುರು ಆಯಾಗ ಬಾಂಡ್ ಜರ್ನಲಿಸಂ. ಆಕ್ಚುಲಿ ನಾನು ಕೊರೋನಾ ಟೈಮ್ ಬರುತ್ತೆ ನಾ ಹೇಳ್ತಿದ್ದೆ ನಂಗೆ ಜರ್ನಲಿಸಂ ಕಲ್ತಕ್ಕು ಅಂತ ಹೇಳಿದಿ, ಪ್ರಜ್ಞಾ ಓಡಿಲ್ ನಾಳ ಅನ್ಕೊಂತೀರ ಇಲ್ಲೇ ಕಲ್ತಕ್ ಅವರ ತಮ್ಮ ಪ್ರಜ್ವಲ್ ಅಂದ್ ಪ್ರಜ್ವಲ್ ಓಡಿಲ್ ನಾಳ ಅಂದ್ರೆ ನಾ ಅವರೊಟ್ಟಿಗೆ ಹೇಳಿದ್ದೆ ನಂಗೆಲ್ಲ ಜರ್ನಲಿಸಂ ಮಾಡೋಕೊಂದು ಇಂಟ್ರೆಸ್ಟ್ ಉಂಟು ಅಂದ್ರೆ ಅವ್ರು ಬಂದು ನಂಗೆ ಶ್ರುತಿ ಮ್ಯಾಮ್ ನ ಪರಿಚಯ ಮಾಡಿಕೊಟ್ಟಿದ್ದಾರೆ, ಇಲ್ಲೇ ಜರ್ನಲಿಸಂ ಲೆಕ್ಚರ್ ಆಗಿದ್ದಾರೆ. ಬಿಕಾ ಇಲ್ಲಿದ ಎಚ್ಓಡಿ ಆಯ ಭಾಸ್ಕರ್ ಸರ್ ಅಂದಿದ್ದರು, ತುಂಬಾ ಸಪೋರ್ಟ್ ಮಾಡಿದಾರೆ ಆ ಟೈಮ್ ನಿ. ಒಂದು ಮೂರ್ ತಿಂಗಳೇನ ಬಂದಿದೆ ನಾ ಕೊರೋನಾ ಟೈಮ್ ನಿ, ಮೂರ್ನಾಲ್ಕು ಶೋಸ್ ಮಾಡ್ಸಕ್ ಕೊಟ್ಟಿದ್ದಾರೆ, ಇಂಟರ್ವ್ಯೂ ಸ್ಟೇಷನ್ ಕೊಟ್ಟಿದ್ದಾರೆ, ಇಲ್ಲಿದ ಲೆಕ್ಚರ್ಸ್ ನರ್ ಇಂಟರ್ವ್ಯೂ ಸ್ಟೇಷನ್ ಕೊಟ್ಟಿದ್ದಾರೆ. ಹಂಗೆ ಇಲ್ಲಿ ಅಂದ್ರೆ ನಮ್ಮ ಒಟ್ಟಿಗೆ ಇದ್ದರ ಗಟ್ಟಿ ನಾ ಹೋಗಿ ಮಾತಾಡುತ್ತೆ, ಅಂಜಿಗೆ ಹೋಗಿತ್ತು ಬೇದ ರೊಟ್ಟಿ ನಾವು ಹೋಗಿ ಮಾತಾಡಲ್ಲ ಎಂದ ಹೇಳ್ತೊಂದು ಸ್ವಲ್ಪ ಧೈರ್ಯ ಅದೇ ಅಲ್ಲಿಂದ ಶುರು ಆಗಿದ್ದು. ಸಿನುಗೋ ಮಳೆ ಅಂತ ಹೇಳತಿ ಇಲ್ಲಿಂದ ಬ್ಯಾಂಗ್ಳೂರ್ ಹೋಗಿ ಮಾಡೋಕ್ ಹೇಳ್ತು ಒಂಚೂರು ಅಂಜಿಗೆ ಇತ್ತು. ಬಿಗ್ ಬಾಸ್ ದ ಕಂಟೆಸ್ಟೆಂಟ್ಸ್ ಆಯ ಧನುಷ್ ಲಾ ಸ್ಪಂದನ ಅವ್ರಿಗೆ ಮೂವಿ ಅದ ಆಕ್ಚುಲಿ. ಸೊ ಹೆಂಗೆ ಮಾಡ್ತೆ ಹಂಗೆ ಒಂಚೂರು ಅಂಜಿಗೆ ಇತ್ತು, ಇಲ್ಲಿಂದ ಅಲ್ಲಿ ಹೋಗಲ್ಲ ಅಲ್ಲಿ ಬೈತ ದೊಡ್ಡ ದೊಡ್ಡ ಜನರು ಆಲ್ಮೋಸ್ಟ್ ಬಿಗ್ ಬಾಸ್ ದೆಲ್ಲ ಕಂಟೆಸ್ಟೆಂಟ್ಸ್ ಬಂದಿದ್ದರು, ಬಿಕ್ಕ ಡೈರೆಕ್ಟರ್ಸ್ ಬಂದಿದ್ದರು, ಅವರೆಲ್ಲ ಇದ್ದರು. ಅದೊಂಚೂರು ಅಂಜಿಗೆ ಇತ್ತು ಇವರ ಮುಂದೆ ಎಲ್ಲ ಜನರು ಹೆಂಗೆ ಮಾತಾಡ್ತಾರೆ. ಅದು ರೆಕಾರ್ಡಿಂಗ್ ಆಯ್ತು, ಪುನೀತ್ ರಾಜ್ಕುಮಾರ್ ನರ ಯೂಟ್ಯೂಬ್ ಚಾನೆಲ್ ಉಂಟಲ್ಲ ಅವರೇ ಇದೀನಿ ಅಂತ ಶೋ ಹೋಸ್ಟ್ ಆಯೋಗ. ಸೊ ನಂಗೆ ಒಂದು ಸ್ವಲ್ಪ ಅನ್ಸಿಗಿತ್ತು ಪುನೀತ್ ರಾಜ್ಕುಮಾರ್ ಅಂತ ಅವ್ರಿಗೆ ಒಂದು ಲ್ಯಾಕ್ಸ್ ಆಫ್ ಇದಿರ್ತು ಸಬ್ಸ್ಕ್ರೈಬರ್ಸ್ ಇರ್ತದೆ ಎಲ್ಲರೆಲ್ಲ ನೋಡ್ತಾರಲ್ಲ ಅಂದು. ಅದೇ ಅದನ್ನ ಹೇಳ್ತಾಗಲ್ಲ ನಿಮ್ಮ ರೂಟ್ ಅಂದ ನೀವು ಕಲ್ತಿಂಡ್ ಬಂದಿರೋದು ಎಲ್ಲರೊಟ್ಟಿಗೆ ಮಾತಾಡಿ ಮಾತಾಡಿ ಅಭ್ಯಾಸ ಆಗಿರ್ತಲ್ಲ, ಆಗ ನಿಮಗೆ ಅನ್ಸಿಕೆ ಆಯ್ತಲ್ಲ.

0: ಬೈಕ್ ಹತ್ತಿದ್ದು ರೈಡಿಂಗ್ ಹೋತು ದೇಶ ಸುತ್ತಲ್ಲ ನಿಮಗೆ ಬಾರಿ ಇಷ್ಟಕ್ಕೆ. ಈಗದ ಕಾಲಲ್ಲಿ ಹೆಣ್ಮಕ್ಕಳು ಮನೆಯಿಂದ ಬಿಟ್ಟು ತೆರಿಗೆ ಓದೋದೇ ಕಮ್ಮಿ. ಅಂತರಡಲ್ಲಿ ನೀವು ಹಿಂಗೆಲ್ಲ ರೈಡಿಂಗ್ ಎಲ್ಲ ಓದ್ತಿರಲ್ಲ, ಇದೆಲ್ಲ ನಿಮಗೆ ಯಾವ ರೀತಿ ಇದಕ್ಕೆ ಓಕೆ ಧೈರ್ಯ ಹೆಂಗೆ ರೈಡಿಂಗ್ ಓದೋದೆಲ್ಲ?
1: ನನ್ನ ಅದನ್ನ ಹೇಳಲ್ಲ, ನನ್ನ ಅಣ್ಣಗೆ ಹಿಂಗೆ ಲೈಕ್ ನಾನು ಹೇಳಕ್ಕೆ ಇಂತರಾಡಿ ಮಾಡೋಕೆ ಅದೆಲ್ಲ ಭಯಂಕರ ಇಷ್ಟ. ಇವನ್ ಅಜಿತ್ ಅವರ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ. ಅವರ ಬೈಕ್ ಕೆಲವೊಮ್ಮೆ ಕೊಟ್ಟಿರ್ತಾರೆ, ತೇಸಿನೋಗಿ ಎಂತ ಕಾತಲ್ಲಿ ನೋಡ ತೇಸಿನೋಗಿ ಹಂಗೆ ಅಂತ ಹೇಳಿದೆ. ಹಂಗೆ ಅವರಿಬ್ಬರ ಸಪೋರ್ಟ್ ಇಂದಾಗಿ ಲೈಕ್ ಬೈಕ್ ಎಲ್ಲ ಬಿಡಕ್ ಶುರು ಮಾಡೆ ನಾನು. ಯಾವಾಗ ಒಂದು 9-10 ಇರುತ್ತೆ ಬೈಕ್ ಎಲ್ಲ ಬಿಡಕ್ ಕಲ್ತಿದ್ದೆ. ಅದೇ ಹಂಗೆ ಆಗಿದೆ ಇಂಟ್ರೆಸ್ಟ್ ಬಂದದ್ದು. ಅದಾಮಿಕ ಸುತ್ತಕ್ಕೆ ಅಂತ ಹೇಳ್ತಾಳೆ, ಆಕ್ಚುಲಿ ಅಣ್ಣ ನಾ ಚೆನ್ನೋಡಿ ಇರುತ್ತೆ ನಾನು ಹಾಸ್ಟೆಲ್ ನಿದ್ದನು. ಅದಾಮಿಕ ಅವ ಮೈಸೂರು ಹೋಯ ಇಲ್ಲಿ ನಂಗೆ ತಿರ್ಗಾ ಕ್ಯಾಚಿಚ ಎಲ್ಲಿ ಎಲ್ಲಿಲ್ಲ ಓದ್ತದಲ್ಲ ನಾ ಒಬ್ಬಳೆ ಮನೇನೆ ಇರ್ತದೆ. ಅಣ್ಣ ಏನಾಡಿ ಬಂತಡೆ ಫುಲ್ ಒಮ್ಮೆ ಎಲ್ಲ ಫುಲ್ ತಿರ್ಗಿತ್ತು ಎಲ್ಲ ಕವರ್ ಮಾಡ್ತಾ ನಾನು ಲೀಸ್ಟ್ ಇಡ್ತಿ ಈ ಪ್ಲೇಸಸ್ ಎಲ್ಲ ಹೋಗು ನಂಗೆ ಕರ್ಕೊಂಡು ಹೋಗಿ ನೀನು. ಹಂಗಾಗಿ ತಿರ್ಗಿತ ಒಂಚೂರು ಕ್ರೇಜ್ ಅದ್ರ ಮೇಲೆ.
0: ಸೋಶಿಯಲ್ ಮೀಡಿಯಾ ನೀವು ಫಾಲೋ ಮಾಡ್ತಾ ಜನಗಳು ಸುಮಾರು ಇರ್ತಾರೆ, ಹಂಗೇನೆ ಈ ಬೇತೆ ಬೇತೆ ಎರಡು ಹೆಣ್ಣುಗಳು ನಿಮ್ಮ ಲೆಕ್ಕೊನೆ ಈ ಸಮಾಜದಲ್ಲಿ ಮುಂದೆ ಬರಕೊಂದಡೆ ಅವರಿಗೆ ನೀವು ಯಾವ ರೀತಿ ಸಜೆಷನ್ ಕೊಡ್ತೀರಿ ಅಂತ ಹೇಳಲ್ಲ?
1: ಸೋಶಿಯಲ್ ಮೀಡಿಯಾ ಅಂದ ತಡೆ ನಂಗೆ ಈಗ ಅಂದಿತ್ತಂದಲ್ಲ, ಒಂದು 3-4 ವರ್ಷದ ಹಿಂದೆ ನಿಂತ ಆಸೆ ಇತ್ತು ನಮ್ಮ ಭಾಷೆನ ಮಾತಾಡೋಕು, ನಮ್ಮ ಭಾಷೆನ ಎಂಸಿ ಮಾಡೋಕು, ಎಂತರಾಡಿ ಮಾಡೋಕು. ನಾನು ತುಂಬಾ ಜನರೊಟ್ಟಿಗೆ ಕೇಂತಿದ್ದೆ ನಮ್ಮ ಭಾಷೆನ ಮಾತಾಡ್ಬಾ ಅಂದ್. ಅದೇ ನಮ್ಮ ಭಾಷೆ ಎಂತರ ಅಂತಂದ್ರೆ ಬೇತೆ ಭಾಷೆದಲ್ಲ ಬಂದಿರ್ತಾರೆ, ತುಳುದರ್ ಬಂದಿರ್ತಾರೆ, ಕನ್ನಡದಲ್ಲಿ ಬಂದಿರ್ತಾರೆ, ಫ್ರೆಂಡ್ಸ್ ಎಲ್ಲ ಬೇತೆ ಬೇತೆ ಪ್ಲೇಸ್ ಅಂತ ಬಂದಿರ್ತಾರೆ. ಸಡನ್ ಆಗಿ ನಮ್ಮ ಭಾಷೆನ ಮಾತಾಡ್ತಾಳೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾವೆ. ಇದಕ್ಕೆ ಇಲ್ಲ ಬೇಡ ತೊಂದ್ರೆ ಇಲ್ಲ ಇನ್ನೊಂದ್ಸರ್ತಿ ಅಂತ ಅಡಿತಾಳೆ ಮಾಡುವ ಹಂಗೇನೆ ಹೇಳ್ತಿದ್ದಾರೆ. ಹಂಗಾಗಿ ನಾನು ತುಂಬಾ ಥಿಂಕ್ ಮಾಡಿದ್ದೆ ಅಂತ ಅಡಿ ನಮ್ಮ ಭಾಷೆನ ಶುರು ಮಾಡೋಕು ಮಾತಾಡೋಕು. ಆಮಿಕ ನಂಗೆ ಇದು ಅನ್ಸತ್ತೆ, ನಾನು ನಮ್ಮ ಭಾಷೆನ ನಾವು ಮಾತಾಡ್ತೇಂದ ನಮ್ಮ ಭಾಷೆನ ನಾವು ಬೇತರಿ ಕಲಿಸ್ತಾಗ ಒಂಚೂರು ಇದಾವ್ದು. ಬಿಕಾಸ್ ನಾವು ನಮ್ಮ ಭಾಷೆ ನಾವು ನಮ್ಮ ಮನೇಲಿ ಮಾತಾಡೇ ಮಾತಾಡ್ತಾ. ನಾವೀಗ ಸೋಷಿಯಲ್ ಮೀಡಿಯಾ ನಮ್ಮ ಭಾಷೆ ನಾನು ಅದೇ ಫಸ್ಟ್ ನಾನೊಂದು ವಿಡಿಯೋ ಹಾಕಿರುತ್ತೆ ತುಂಬಾ ಕಮೆಂಟ್ಸ್ ಎಲ್ಲ ಬಂದಿತ್ತು ಇದು ಭಾಷೆ ಇದು ಭಾಷೆ ಇದು ಭಾಷೆ. ನಮ್ಮ ಭಾಷೆ ನಾವು ಮಾತಾಡ್ತಾ ಮುಂಚೆ ಅದು ಎದು ಭಾಷೆ ಅನ್ನೋ 4 ಜನರಿಗೆ ಗೊಂತಾತಲಕ ಮಾಡೋಕು ಅಂತ ಹೇಳಿದ್ವಿ. ಹಂಗಾಗಿ ನಾವು ಶುರು ಮಾಡೋಣ ನಮ್ಮ ಭಾಷೆ ನೀ ಮಾತಾಡಕ್ಕೆ ಮಾತಾಡ್ತಿಂದ ಲೈಕ್ ಈ ವರ್ಡ್ ಅಂತ
0: ಮಾಡಿದ್ದೆ
1: ಆಗ ನೆನ್ಪ ಬಚ್ಚಂತರ ಭಾಷೆಗಳ. ಹಾಗಾಗಿ ನಾನು ಇವನ್ ಈಗಲ್ಲ ಅಜಿತ್ನರ ರಿಲೇಟಿವ್ಸ್ ಮನೆಗೆಲ್ಲ ಓದಿ ಅವ್ರ ನೋಟಿಕೆ ಅಂತಾರ, ಓ ಬತ್ತನ ತುಳು ಮಾತಾಡ್ತೀನಿ ಹೆಂಗ ಉಳ್ಳಿರಿ ಉಂಡಿರಾ ಹಂಗೆಲ್ಲ ಅವ್ರು ಕೇಳೋತಿ ನಂಗೆ ಖುಷಿ ಆಯ್ತು. ನಾನು ಹೇಳಾಗ ಅವ್ರ ನೆನಪ್ ಬಚ್ಚಿ ನೀವು ಮಾತಾಡಿಂಡುಳ್ಳರಲ್ಲ ಅಂತ ಹೇಳಿದ್ವಿ. ಅಡುಗೆ ರೂಮಿ ಹೋಯ ಬಿಟ್ಟು ಸಂಧ್ಯ ಮೂಲ್ತುಲ ಏನಡ ಇರ್ಸುನೊಬ್ಬಡಿ ಉಂಡು ಅಂಚಪುರ ಹಂಗೆ ಪುರ ಅವ್ರು ಮೆನ್ಷನ್ ಮಾಡತಿ ಖುಷಿ ಆಯ್ತಾ ನಾನು ಇರ್ಸುನೊಬ್ಬಡಿ ಹೇಳಿಕೊಟ್ಟಿದ್ದೆ ಅಂತ ಹೇಳಿದ್ವಿ. ಹಂಗೆ
2: ಅರೆಗನ್ನಡ ಸೀರೀಸ್ಗೆ ಸ್ವಾಗತ, ನಾನು ಸಂಧ್ಯಾ. ಲಾಸ್ಟ್ ರೀಲ್ಸ್ ಅಲ್ಲಿ ನಾನು ಅರೆಗನ್ನಡದಲ್ಲಿ ಬಟ್ಟಲ್ಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ದೆ, ಅದಕ್ಕೆ ನೀವು ಗುಳಬು ಬಾಬಾ ಏನ್ ಕಮೆಂಟ್ ಮಾಡಿದ್ದೆ ಮಾಡಿದ್ದು ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಯ್ತು. ಹೌದು, ನಮ್ಮ ಭಾಷೆಯಲ್ಲಿ ಬಟ್ಟಲಿಗೆ ಗುಳುಂಬ ಅಂತ ಹೇಳ್ತಾರೆ, ಮತ್ತೆ ಚಮಚಕ್ಕೆ ಚೌಂಟ ಅಂತ ಹೇಳ್ತಾರೆ.
0: 2024 ಆಗಸ್ಟ್ ಕುಂಬಾರ ಭಾಷೆಯಲ್ಲಿ ಮಾತಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕದಂತ ಫಸ್ಟ್ ವ್ಯಕ್ತಿ ನೀವು. ಇದನ್ನ ಮುಂದೆ ಕುಂಬಾರ ಭಾಷೆದ ಪರಿಚಯ ಆಗಲಿ, ಒಂದು ಬ್ಲಾಗರ್ ಆಗಲಿ, ಅಥವಾ ಎರಡಿನ ಮಾತಾಡಿದಾಗ್ತದಾಗಲಿ, ಕುಂಬಾರ ಭಾಷೆ ಅಥವಾ ಕುಂಬಾರ ಸಮುದಾಯ ಉಂಟುಂದಿ ಒಂದು ದಕ್ಷಿಣ ಕನ್ನಡದ ಜಿಲ್ಲೆ ಕರಾವಳಿ ಭಾಗಲಿ ಬಿಟ್ಟಡೆ, ಕರಾವಳಿ ಭಾಗಲಿ ಸ್ವಲ್ಪ ಸ್ವಲ್ಪ ಗೊತ್ತುಂಟು, ಅದು ಬಿಟ್ಟಡೆ ಬೇತೆ ಎರಗ್ಗದರಿ ಯಾರೆಲ್ಲ ಗೊತ್ತಿದ್ದಲ್ಲ. ನೀವು ಈ ಕುಂಬಾರ ಭಾಷೆನ ಫಸ್ಟ್ ಟೈಮ್ ಇಡೀ ಜಗತ್ತಿ ತೋರಿಸಿದ ವ್ಯಕ್ತಿ ಆಗಿದ್ದು, ನಿಮ್ಮ ಈ ಭಾಷೆನ ಸಮಾಜ ತೋರಿಸಿಕೊಂಡು ಈ ಭಾಷೆಯಲ್ಲಿಯೇ ಒಂದು ನಿರೂಪಣೆ ಮಾಡಿಕೊಂಡ್ರೆ ನಿಮಗೆ ಅಂತ ಆಯ್ತು. ನಿಮ್ಮ ಈ ಫಸ್ಟ್ ವಿಡಿಯೋದ ಬಗ್ಗೆ ಒಂದು ಹೇಳ್ತೀರಿ ಅಂತ.
1: ಅದೇ ನಾ ಹೇಳಾಗಲ್ಲ, ಈಗ ನಿಂತಲ್ಲ ತುಂಬಾ ವರ್ಷ ನಿಂತ ನಾನು ಯೋಚನೆ ಮಾಡಿದ್ದೆ ನಮ್ಮ ಭಾಷೆನ ತರಡಿ ಶುರು ಮಾಡೋಕೊಂದು. ಆಕ್ಚುಲಿ ನಮ್ಮ ಭಾಷೆನ ತುಂಬಾ ಜನ ಟ್ಯಾಲೆಂಟೆಡ್ ಜನ ಉಳ್ಳರು, ತುಂಬಾ ಟ್ಯಾಲೆಂಟ್ ಇರ್ತಾರೆ. ಈಗ ಇಬ್ಬರ ಇಂಟರ್ವ್ಯೂ ಎಲ್ಲ ನೀವು ತೇಸಿರಿ, ನಾ ಇಂಟರ್ವ್ಯೂ ನೋಡುತ್ತೆ ನಂಗೆ ಫುಲ್ ಖುಷಿ ಆಗ್ತದೆ. ನಂಗೆಲ್ಲ ಇವರ ಇಂಟರ್ವ್ಯೂ ತೇಸೋಕೊಂದು ಭಯಂಕರ ಆಸೆ ಐತೆ, ಅಬ್ಬ ಫೈನಲ್ ಒಬ್ಬರು ಮಾಡಿಂಡುಳ್ಳರಲ್ಲ ಅಂತ ಹೇಳಿದ್ದೆ. ಹಂಗೆ ಕಾಯ್ತಾಡ್ಕ ಆ ಸೈಡ್ ಓದ್ತಾಡೆ ತುಂಬಾ ಜನ ಯೂತ್ಸ್ ಉಳ್ಳರು, ಒಳ್ಳೊಳ್ಳೆ ಅಚೀವ್ಮೆಂಟ್ ಮಾಡರು. ಹಂಗೆ ನೋಡ್ತಿ ಆಂಬಿಕ ನಿಮಗೆ ಇವನ್ ಡಾಕ್ಟರ್ನರು ಉಳ್ಳರು ನಮ್ಮ ಭಾಷೆನಿ, ಅವರೆಲ್ಲ ಇಂಟರ್ವ್ಯೂ ಮಾಡೋಕು ನಮ್ಮ ಭಾಷೆನ ಒಂಚೂರು ಇದ್ ಮಾಡ್ಕೊ ಫಸ್ಟ್ ಇಂದ ನಾನು ಯೋಚನೆ ಮಾಡಿದ್ದೆ. ಅದೇ ಅದೇ ಯಾಗ ನೋಡ್ತಾಳಲ್ಲ ಎಲ್ಲರೆಲ್ಲ ಬಿಸಿ ಇರ್ತಾರೆ ಈಗ ಅವರಿಗೆ ಕೆಲಸ ಇದಾಗಿಡ್ತು. ಆಂಬಿಕ ನಾವು ಒಂದರ ಶುರು ಮಾಡೋಕೆ ಅಂತ ಒಂದು ಪ್ರಿಪರೇಷನ್ ಹಾಕು ಹಂಗೆ ಮುಂದೆ ಮುಂದೆ ಮುಂದೆ ಹೋಗ್ತಿತ್ತು. ಅಂದೇನಾಗಿತ್ತು ಅಂದ್ರೆ ನಾ ಫಸ್ಟ್ ಹೇಳಿದ್ದೆ ಅವ್ರ ಅಣ್ಣನೊಟ್ಟಿ, ನಿಮ್ಮ ಮನೆಗೆ ಬಂದು ನಾನು ಎಂಸಿ ಮಾಡ್ತಕ್ಕಂತ ನಮ್ಮ ಭಾಷೆನೇ ಮಾಡ್ತೇನೆ ಅಂತ ಹೇಳಿದ್ದೆ. ಅವ್ರೆಲ್ಲ ಹೇಳಿದ್ದಾರೆ ಇಲ್ಲ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಗೋವಾನೆಲ್ಲ ಬಂದಿಂಡುಳ್ಳರು, ಅವ್ರಿಗೆಲ್ಲ ಅರ್ಥ ಹಾಕಕ್ಕಿಲ್ಲ ತೊಂದರೆ ಇಲ್ಲ ನೋಡು ಮ್ಯಾನೇಜ್ ಮಾಡು ಆಚೆ ಮಾಡಿದ್ ಮಾಡೋಣ. ಬಟ್ ನಂಗಿತ್ತು ನಮ್ಮ ಭಾಷೆ ನಂಗೆ ಮಾತಾಡೋಕೆ ಎಂತರಡೆ ಆಗಲಿ ಅಂತ. ಅವ್ರು ಸಡನ್ ಆಗಿ ಬಂದು ಕರೆಯದು ಹೋಗಿ ಮಾತಾಡ್ತೇ ಆ ಸ್ಟೇಜ್ ಮೇಲೆ ಮಾತಾಡ್ತೇಯ ಅಂತ. ನಾನು ನಾಲ್ಕ ಕಾಪಂಡಿಯಿಂದ ಹಂಗೆ ಹೋಗಿ ಶುರು ಮಾಡಾಗಂದ ಆದ್ರೆ ನನ್ನ ಅಣ್ಣ ವಿಡಿಯೋ ರೆಕಾರ್ಡ್ ಮಾಡಿದ್ದು ಸೋಶಿಯಲ್ ಮೀಡಿಯಾನಿ ಹಾಕಾಗ. ಆಕ್ಚುಲಿ ಆ ದಿನ ನಂಗೆ ಎಂತ ಅನ್ಸ್ತಂತಡೆ, ನಂಗೆ ತುಂಬಾ ಕಮೆಂಟ್ಸ್ ಬಂದಿತ್ತ ಇದೇನಿ ಎಸ್ ಪಾಸಿಟಿವ್ ಕಮೆಂಟ್ಸ್ ಬಂದಿತ್ತ, ಆಸೆ ಒಂಚೂರು ಕ್ವಶನ್ಸ್ ಅಂಡ್ ನೆಗೆಟಿವ್ಸ್ ಎಲ್ಲ ಬಂದಿದೆ. ಎದು ಭಾಷೆ ಇದು, ತುಳು ಭಾಷೆನ ಹಿಂಗೆಲ್ಲ ಯಾರಾಡಿ ಮಾತಾಡ್ತಾರ, ಎಲ್ಲಿ ಭಾಷೆ ಇದು, ಸುಳ್ಳ್ಯದಾಗ ಹಂಗೆ ಹಿಂಗೆ ಅಂತ ಹೇಳಿದೆ. ಆಗ ನಂಗೆ ಅನ್ಸುತ್ತೆ ನಮ್ಮ ಭಾಷೆನ ನಾವು ಮಾತಾಡ್ತಾ ಒಟ್ಟಿಂಗ್ ಒಟ್ಟಿಂಗ್ ಒಂದ್ ಸ್ವಲ್ಪ ಜನರಿಗೆ ಹೇಳಿಕೊಡೋಕು, ಈ ಕ್ವಶನ್ಸ್ ಆಗಲ್ಲ ಬರಕ್ಕಾಗ, ಗೊಂತಾಕು ನಮಗೊಂದು ಭಾಷೆ
3: ಹೇಳಿದೆ.
1: ಹಾ, ಅಂಬಿಕ ಆಗ ಬಂದ ನೆಗೆಟಿವ್ ಕಮೆಂಟ್ಸ್ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೆ ಅಂದ, ನಾ ನೆಗೆಟಿವ್ ಕಮೆಂಟ್ಸ್ ನ ತೇಸಿ ಹೋಗಿ ಸ್ಟೇಟಸ್ ಹಾಕಿದ್ದೆ, ಅಕ್ಕ ಹಿಂಗೆ ಹಿಂಗೆ ಕ್ವಶನ್ಸ್ ಬಂದಿತ್ತು ಅಂದ. ಆಗ ನಮ್ಮ ಇದನ್ನಿರ್ತ ನಮ್ಮ ಯುವ ಸಮುದಾಯ ತುಂಬಾ ಜನ ಹೋಗಿದೆ ಆ ಕಮೆಂಟ್ಸ್ ಗೆ ರಿಪ್ಲೈ ಮಾಡಿದ್ರೆ, ನಮ್ಮ ಭಾಷೆ ಇದ್ದು ಆ ಒಂದು ಗೌರವನಿ, ಆ ಒಂದು ಹೆಮ್ಮೆನಿ, ನಮ್ಮ ಭಾಷೆ ನಾವು ಮನೆ ಮಾತ್ರ ಪ್ರೌಡ್ ಇದ್ದೇನೆ. ಆಗ ನಂಗೆ ಅನ್ಸುತ್ತೆ ನಾನು ಈಗ ಇದ್ರ ಶುರು ಮಾತಾಡಿ ಖಂಡಿತ ತುಂಬಾ ಜನ ಸಪೋರ್ಟ್ ಮಾಡಕ್ಕೆ ನಿಂತಿದ್ದಾರೆ ಅಂತ ಹೇಳಿದೆ. ಅದ್ ನಂಗೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ
4: ನಮಸ್ಕಾರ, ನಮ್ಮ ಮುದ್ದು ಅಜ್ಜನರು, ನಮ್ಮ ಹ್ಯಾಂಡ್ಸಮ್ ಆಗಿರ್ತ ಅಜ್ಜನರು, ನಮ್ಮ ಬ್ಯೂಟಿಫುಲ್ ಆಗಿರೋ ಆಂಟಿ ಅಂಕಲ್ ನರು, ನಮ್ಮ ಕ್ಯೂಟಿ ಬಾಯ್ಸ್, ಜೊತೆಗೆ ನಮ್ಮನ ಜಾವೆನರು, ನಾವೆಲ್ಲರ ಇಂದು ಮೋಸ್ಟ್ ಎಕ್ಸೈಟೆಡ್ ಆಗಿ ಇಷ್ಟು ದಿನ ಕಾಪಾಡಿದ್ದ ಪ್ರೋಗ್ರಾಮ್ ನಮ್ಮ ಹೇಮಂತ ಅಕ್ಕನ ಮೆಹಂದಿ ಫಂಕ್ಷನ್ ನಾವಿಂದ ಸೇರ್ದ. ಹಿರಿಯರು ಹೇಳಿದರು ಮತ್ತೆ ಮಾಡಿ ನೋಡಿಲ್ಲ ಮನೆ ಕಟ್ಟಿ ನೋಡು ಅಂತ. ಇನ್ನೊಂದು ಡಬಲ್ ಧಮಾಕ, ಮನೆಲ ಕಟ್ಟಿ ನೋಡರು ಮದ್ದೆಲ್ಲ ಮಾಡಿಕೊಳ್ಳರು. ಇನ್ನೆಂತ ಬೇಕಲ್ಲ, ಒಂದೊಳ್ಳೆ ಸೌಂಡ್ ಸಿಸ್ಟಮ್ ಉಂಟು, ಒಂದೊಳ್ಳೆ ಲೈಟಿಂಗ್ಸ್ ಉಂಟು, ನಮ್ಮ ಹೇಮಂತ ಅಕ್ಕ ಒಂದು ಸ್ಟೇಜ್ ಮೇಲೆ ಬರ ಕಾಪುಂಡುಳ್ಳರು. ಹೆಣ್ಣು ಮಗು ಹುಟ್ಟದೊಡೆ ಬರೀ ಒಂದು ಹೆಣ್ಣು ಮಗು ಮಾತ್ರ ಹುಟ್ಟಲ್ಲ, ಅವಳೊಟ್ಟಿಗೆ ಒಂದು ಆಸು ಕನಸುಗಳು ಹುಟ್ಟು. ಅವಳ ಎಜುಕೇಶನ್ ಆಗಿರಲಿ, ಅವಳ ಜಾಬ್ ಆಗಿರಲಿ, ಅವಳ ಮದ್ದೆ ಆಗಿರಲಿ, ಇದೆಲ್ಲ ಒಂದು ಆಸು ಕನಸುಗಳಿಟ್ಟು ಆ ಕನಸನ ನನಸು ಮಾಡ್ತಂತ ದಿನ ಇಂದು ಬಂದ.
3: ಒಂದು ಕೈಲಿ ಮಡಕೆದ ಮಾಡ್ತ ಚಕ್ರನ ತಿರುಗಿಸಿದ, ಇನ್ನೊಂದು ಕೈಲಿ ಅದಕ್ಕೆ ಒಂದು ಶೋ ಶೇಪ್ ಕೊಡ್ತಲೆ ಕೊನೆ. ನೀವು ಇಂಜಿನಿಯರಿಂಗ್, ಮಾಡೆಲಿಂಗ್, ಆಂಕರಿಂಗ್, ರೈಡಿಂಗ್ ಮತ್ತೆ ಕಂಟೆಂಟ್ ಕ್ರಿಯೇಟಿಂಗ್, ವ್ಲಾಗ್, ಹಿಂಗೇನೆ ಎಲ್ಲ ಕೆಲಸನ ಒಟ್ಟಿ ಹೆಂಗೆ ಮ್ಯಾನೇಜ್ ಮಾಡ್ತೀರಿ?
1: ಅದು ಸ್ವಲ್ಪ ಆಕ್ಚುಲಿ ಕಷ್ಟನೇ. ಎಲ್ಲೆಲ್ಲ ಇದ್ ಮಾಡುತ್ತೆ, ಆಗೆಲ್ಲ ತಿಂಗ್ ಮಾಡಿರ್ತೀವಿ, ಈಗ ವರ್ಕ್ ಮಾಡಿರ್ತಿಲ್ಲ, ಕೆಲವೊಂದ್ಸರ್ತಿ ಕಾಲ್ ಬಂದಿರ್ತು ಇಲ್ಲಿ ಶೋಸ್ ಇರ್ತು ಮಾಡ್ತೀರಾ ಅದು ಇದು ಅಂತ ಹೇಳಿದೆ. ಆ ವಿಷಯನೇ ನಂಗೆ ನನ್ನ ಅಪ್ಪ ಅಮ್ಮ ಆಗಿರಲಿ, ಅಣ್ಣ ಆಗಿರಲಿ, ಅಜಿತ್ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂತ ಅಡಿ ಹೆಲ್ಪ್ ಬೇಕಿರುತ್ತೆ ನಂಗೆ, ಎಲ್ಲ ಅಡಿ ಈಗ ಶೂಟ್ ಇರೋತಿಲ್ಲ, ಅಜಿತ್ ಕರ್ಕೊಂಡು ಹೋಗಿ ಬಿಟ್ಟಿದ್ದು ಕರ್ಕೊಂಡ್ ಬರ್ತಾರೆ, ಅದೆಲ್ಲ ವರ್ಕ್ ಅವರೇ ಮ್ಯಾನೇಜ್ ಮಾಡ್ತಾರೆ, ಅದೊಂದು ಧೈರ್ಯ. ಈಗ ನಾ ಅದೇ ಹೇಳೋದು, ನೀವಂಗೆ ಮಾಡೋಕು ನಂತರ ಅಡಿ ಇಂಟ್ರೆಸ್ಟ್ ಇರ್ತಾಳೆ, ನೀವಂಗೆ ಎಲ್ಲ ಕಡೆ ಅಪರ್ಚುನಿಟೀಸ್ ಓಪನ್ ಇರ್ತು. ನಮ್ಮ ಇದನ್ನ ತುಂಬಾ ಜನ ನನ್ನೊಟ್ಟಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಂತಾರೆ, ಮಾಡ್ಲಿಂಗ್ ಇಂಟ್ರೆಸ್ಟ್ ಉಂಟು, ಮೇಕ್ ಓವರ್ ಹೋಗಕ್ಕೆ ಇಂಟ್ರೆಸ್ಟ್ ಉಂಟು ಅಂದ. ಆಗ ನಂಗೆ ನಂಗೆ ಯಾರಿಗೆಲ್ಲ ಕಾಂಟ್ಯಾಕ್ಟ್ ಉಂಟು ನಾ ಅವರೊಟ್ಟೆಲ್ಲ ಶೇರ್ ಮಾಡ್ತೇನೆ, ಹೋಗ್ನಿ ಮಾಡ್ನಿ ಮುಂದೆ ಅಂದ್ರೆ ಮುಂದೆ ಬಂತ ನಾವಂಗೆಲ್ಲ ಖುಷಿ ಅಲ್ಲ, ಅವರ ನಮ್ಮ ಇದು ನಾವಂಗೆ ಗುರ್ತ ಉಂಟು ಅವರು ಹೇಳಕ್ಕೆ. ಹಂಗೆ ಅದ್ ನಂಗೆ ಇಂಟ್ರೆಸ್ಟ್ ಆಕ್ಚುಲಿ, ಇದಕ್ಕೆಲ್ಲ ಹೋಗು ಎಂತ್ರಾಡಿ ಮಾಡೋಕು, ನಾಲ್ಕು ಜನರಿಗೆ ಗುರ್ತಾಕು
3: ಅಂದೇಳಿ. ಮುಂದೆ ಬಂದು ನೋಡಿರಿ, ನಿಮ್ಮ ಹಸ್ಬೆಂಡ್ ನಿಮಗೆ ಒಳ್ಳೆ ಸಪೋರ್ಟ್
1: ಸಪೋರ್ಟ್ ಮಾಡ್ತಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ಆಕ್ಚುಲಿ ನಾ ಯಾವಾಗಲ್ಲ ಒಂದು 120 ಸ್ಟುಪಿಡ್ ಐಡಿಯಾಸ್ ಎಲ್ಲ ಕೊಟ್ಟಿರ್ತೇನೆ, ನಂಗೆ ಇದು ಮಾಡೋಕು, ನಂಗೆ ಅವರೇ ಹೇಳಿರ್ತಾರೆ ಒಂದು ದಿನ ಹೇಳ್ತೆ ಮಾಡ್ಲಿಂಗ್ ಮಾಡೋಕ್, ಇನ್ನೊಂದು ದಿನ ಹೇಳ್ತೆ ಅಡುಗೆ ಮಾಡ್ತೇನೆ, ನಾನು ವಿಡಿಯೋ ಮಾಡಿ ಹಾಕ್ತೆ ಅಂತ ಹೇಳಿದ್ ಎಷ್ಟು ಹೋಗೊಂಡಿರ್ತೇನೆ ನಿನ್ನ ತಲೆ ಎಲ್ಲ ಅಲ್ಲ ಅಂದ. ಬಟ್ ತುಂಬಾ ಸಪೋರ್ಟ್ ಮಾಡ್ತಾರೆ, ಎಂತ ಹೇಳ್ತಾರೆ ಇಲ್ಲ ಬೇಡ ಆತಲ್ಲ ಹಂಗೆಲ್ಲ ಹೇಳ್ತಾರ. ಅಂಡ್ ಅವ್ರಿಗೆ ನಂಬಿಕೆ ಉಂಟು, ಲೈಕ್ ನಾನು ಎಲ್ಲಾಡಿ ಹೋಗಿದೆ ಅಂತ ಅಚೀವ್ ಮಾಡ್ತೆ, ಮಾಡೇ ಮಾಡ್ತೆ, ನನ್ನಿಂದ ಧೈರ್ಯ ಉಂಟು ಅಂತ ಹೇಳಿದೆ. ಈಗ ನಾನು ನೋಡಿದೆ ನಮ್ಮ ಇದನ್ನ ಎಲ್ಲರಲ್ಲ ಅವರ ಲೈಕ್ ಬೇತರಿ ಸಪೋರ್ಟ್ ಮಾಡ್ತಾಗ್ಲ ನಾನು ನೋಡಿದೆ. ಈಗ ನಾನು ಒಂದು ವಿಡಿಯೋ ಹಾಕತ್ತಡ, ನಮ್ಮ ಯುವ ಸಮುದಾಯ ತುಂಬಾ ಹೆಲ್ಪ್ ಮಾಡಿಂಡುಳ್ಳ, ತುಂಬಾ ಸಪೋರ್ಟ್ ಮಾಡಿಂಡುಳ್ಳ. ಆ ಕಮೆಂಟ್ಸ್ ಎಲ್ಲ ಅಜಿತ್ ಓದುತ್ತಿಲ್ಲ ಅವ್ರು ಹೇಳಿರ್ತಾರೆ, ನೋಡು ನಿನ್ನ ಇದ್ರಲ್ಲಿ ಫ್ಯಾಮಿಲಿಯಲ್ಲೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾರೆ, ಕಮೆಂಟ್ಸ್ ನೋಡು ಎಷ್ಟು ಅಪ್ರಿಶಿಯೇಟ್ ಮಾಡ್ತಾರೆ ನಿನ್ನ. ನಾನು ಒಂದೊಂದು ದಿನ ವಿಡಿಯೋಸ್ ಮಾಡಲ್ಲ ಅವರೇ ಕೇಳಿರ್ತಾರೆ, ಅವತ್ ಮಾಡುದಿಲ್ವಾ ಇವತ್ತೆಂತ ಆದ್ರೂ ಮಾಡಿ ಹಾಕು ಅಂತ. ಅದು ತುಂಬಾ ತುಂಬಾ ಸಪೋರ್ಟ್ ಮಾಡ್ತಾರೆ, ಅವ ಮಾತ್ರ ಅಲ್ಲ ಅವ್ರ ಅಪ್ಪ ಅಮ್ಮ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ. ಆಕ್ಚುಲಿ
3: ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ?
1: ತುಂಬಾ ಸಪೋರ್ಟ್ ಮಾಡ್ತಾರೆ. ಆಕ್ಚುಲಿ ನಾನೀಗ ಕರೆಂಟ್ ಆಗಿ ಜರ್ಮನ್ ಬೇಸ್ಡ್ ಕಂಪನಿ ವರ್ಕ್ ಮಾಡಿಂಡುಳ್ಳೆ, ನನ್ನ ನನ್ನ ಟೀಮ್ ಇರ್ತಾರೆ ಸ್ವಲ್ಪ ಜನ ಜರ್ಮನ್ ಉಳ್ಳರಕ್ಕ, ಸ್ವಲ್ಪ ಜನ ಜರ್ಮನ್, ಸ್ವಲ್ಪ ಜನ ಪಾಕಿಸ್ತಾನ್, ಈಜಿಪ್ಟ್, ಆ ಲೊಕೇಶನ್ಸ್ ನೆಲ್ಲ ಉಳ್ಳರು. ನಾನು ಇಲ್ಲಿದ್ದ ವ್ಲಾಗ್ಸ್ ನ ಆಕ್ಚುಲಿ ನಾನು ಅವರೆಲ್ಲ ಶೇರ್ ಮಾಡ್ತೆ ಅಕ್ಕ, ನಮ್ಮ ಭಾಷೆ ನಿನ್ನ ವ್ಲಾಗ್ಸ್ ಮಾಡಿಂಡುಳ್ಳೆ, ನೋಡಿ ನೋಡಿ ಅಂತ ಹೇಳಿದೆ. ನನ್ನ ಆ ಕೊಲೀಗ್ಸ್ ಎಲ್ಲ ನೋಡಿಕೊಂಡಿರ್ತಾರೆ, ಐ ಲರ್ನ್ ಅ ನ್ಯೂ ವರ್ಡ್ ಟುಡೇ, ಇಟ್ಸ್ ಗುಳುಂಬು, ಐ ಲರ್ನ್ ಇಟ್, ಐ ಲರ್ನ್ ಇಟ್ ಹಂಗೆಲ್ಲ ಅವ್ರು ಮೆಸೇಜ್ ಮಾಡ್ತಾರೆ. ನಂಗೆ ಅನ್ಸ್ತು ಓ ನಮ್ಮ ಭಾಷೆ ಈಗ ಜರ್ಮನ್ ಊಟ ರೀಚ್ ಆಗುತ್ತೆ, ಅದೊಂದು ಭಾರಿ ಖುಷಿ ಆಯ್ತು. ಅಂಬಿಕ ಈಗ ನಮ್ಮ ಕಂಪನಿ ಕೆಲವೊಂದು ನನ್ನ ಕೊಲೀಗ್ಸ್ ಆಗಿರಲಿ ಇಲ್ಲಿ ಊರ್ದರ ತುಳು ಮಾತಾಡ್ತಾರೆ ಅವರಿವರು, ಅವರೆಲ್ಲ ಹೇಳಿ ಇಡ್ತಾರೆ. ನಾನು ಆಕ್ಚುಲಿ ಜರ್ಮನ್ ಕಲ್ತಿನಿದ್ದೆ, ಜರ್ಮನ್ ರಿಲೊಕೇಟ್ ಆಗಕ್ಕೆ ನಂಗೆ ಆಪರ್ಚುನಿಟಿ ಬಂದಿತ್ತು. ಆಗ ನಾನು ಜರ್ಮನ್ ಬಿಕ ಕನ್ನಡ ಕಂಪೇರ್ ಮಾಡಿದ್ ಮಾಡ್ತಿದ್ದೆ, ಈ ವರ್ಡ್ ಆತಡೆ ಹಿಂಗೆ, ಈ ವರ್ಡ್ ಆತಡೆ ಹಿಂಗೆ. ಆಗ ನನ್ನ ಕೊಲೀಗ್ಸ್ ಎಲ್ಲ ನಂಗೆ ಕಂಪೇರ್ ಇದ್ ಮಾಡ್ತಿದ್ದಾರೆ, ನೀನು ಸೈಡ್ ಅಲ್ಲಿ ನಿಮ್ಮ ಭಾಷೆ ಸಹ ಬರ್ಕೋ, ಈ ವರ್ಡ್ ಅಂದ್ರೆ ಹೀಗೆ, ಮೂರು ಭಾಷೆ ನೀನ್ ಕಂಪೇರ್ ಮಾಡಿ ಮಾತಾಡಿದಾಗೆ ಆಗ್ತದೆ ಅಂತ. ಹಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂದ್ರೆ, ನಾನ್ ಎಂತ ಮಾತಾಡೋಕೋತಿಲ್ಲ, ನಮ್ಮ ಭಾಷೆ ಅವರೊಂದ್ರ ಅಪ್ಪ ನೆನಪು ಮಾಡ್ತಾರೆ, ನಿನ್ನದೊಂದು ಭಾಷೆ ಉಂಟು, ನಿನ್ನದೊಂದು ಭಾಷೆ ಉಂಟು ಅಂತ. ಹಂಗೆ ಈಗ ನಿಮಗೆ ನಾನು ನೀವು ಹಾಕೋ ವಿಡಿಯೋಸ್ ನಾನು ನೋಡಿದೆ, ತುಂಬಾ ಜನ ಸಪೋರ್ಟ್ ಮಾಡಿದ್ದೆ, ಕಮೆಂಟ್ ಮಾಡಿದ್ರು, ಅದು ನಮಗೆ ಸಿಕ್ತ ತುಂಬಾ ಕಮ್ಮಿ ಗೊತ್ತಾತ. ಆ ಸಪೋರ್ಟ್ ಸಿಕ್ಕತ್ತಡೆ ಸಾಕು, ನಾವು ಇನ್ನೆಲ್ಲ ಮುಂದೆ ಹೋಗಲ್ಲ. ಅದಕ್ಕೆ ನಾ ಹೇಳ್ತೇನೆ, ನಮ್ಮ ಸಮುದಾಯ ತುಂಬಾ ಜನ ಉಳ್ಳರು, ಈ ತರ ತುಂಬಾ ಟ್ಯಾಲೆಂಟ್ ಇರ್ತಾರ, ಎಂತ ಮಾಡ್ತಾರ, ಸಪೋರ್ಟ್ ಮಾಡ್ತಾರ, ಎಂತರ ಅನ್ಸಂತಾರ. ನೀವು ಬೇಕಂತ ನಮ್ಮ ಕಮೆಂಟ್ ಸೆಕ್ಷನ್ ಬಂದು ನೋಡಲೆ, ತುಂಬಾ ಜನ ಸಪೋರ್ಟ್ ಮಾಡ್ತಾರೆ, ನೀವು ಅದ್ರ ಮೋಟಿವೇಶನ್ ಆಗುತ್ತೆ ನೀನು ಶುರು ಮಾಡಲೆ. ಅದ್ರ ನಾ ಹೇಳ ಈಗ ಎಂತ ಫಂಕ್ಷನ್ ಇತ್ತಡಲ್ಲ ಆಸೆ, ಆಗ ನಮ್ಮ ಕರೆತರ, ಇಂದು ಫಂಕ್ಷನ್ ಉಂಟು, ಇಂದು ನೀ ಬಂದಿ ಬೇಕಂತ ಮಾತಾಡಲೆ, ಅದೆಲ್ಲ ಹೇಳುತ್ತೆ ನಮ್ಗೆ ಖುಷಿ ಆಗುತ್ತೆ, ನಮ್ಮ ಸಮುದಾಯ ನೀ ಈ ಸಪೋರ್ಟ್ ಮಾಡಿಂಡ್ ಉಳ್ಳರಲ್ಲ. ಸೊ ನಾವು ನಮ್ಮ ಭಾಷೆನ ಎತ್ತಿ ಹಿಡಿದಾಗ ಅದು ನಮಗೆ ಕೊಟ್ಟಂತ ಒಂದು ಇದ್ರ ನಾವು ರಿಟರ್ನ್ ಕೊಟ್ಟಿಂಡ್ ಉಳ್ಳ ಅಂತ ಆಸೆ.

0: ಎಂಟು ವರ್ಷ ನೀವು ಎಸ್ ಡಿ ಎಂ ಕಾಲೇಜಲ್ಲಿ ಕಲ್ತಿದ್ದೀರಿ. ನೀವು ಇಷ್ಟೆಲ್ಲ ಬೆಳೆಯಕ್ಕೆ ಅಂದ್ರೆ ಒಂದು ಭದ್ರ ಬುನಾದಿ ಎಸ್ ಡಿ ಎಂ ಕಾಲೇಜ್ ಇಂದ ಹೇಳಲು ಹಳೆ ವಿದ್ಯಾರ್ಥಿ ಆಗಿಕೊಳ್ಳಿರಿ.
1: ನಾನು ಇಲ್ಲಿ ಜರ್ನಲಿಸಂ ಕಲ್ತಿರ್ತ ಟೈಮ್ ಈ ರೇಡಿಯೋ ನಿನಾದ ಫಂಕ್ಷನ್ಸ್ ಅಂದ್ರೆ ಡೈಲಿ ಪ್ರೋಗ್ರಾಮ್ಸ್ ಎಲ್ಲ ಆಗಿಂಡಿತ್ತಕ್ಕ. ಆಗ ನಾನ್ ಹೇಳ್ತಿದ್ದೆ ಮ್ಯಾಮ್ ಒಟ್ಟಿ, ನಂಗೆಲ್ಲ ಒಂಚೂರು ಒಂದ್ಸರ್ತಿ ರೇಡಿಯೋನಿಲ್ಲ ಮಾತಾಡೋಕೋ, ಈ ಆರ್ ಜೆ ಎಸ್ ಲೈಕ್ ಅದೊಂದು ಬೇರೆ ತರ ಎಂತರ ಫೀಲ್ಡ್, ಅದೇನಿಲ್ಲ ಒಂದ್ ಸ್ವಲ್ಪ ಟ್ರೈ ಮಾಡೋಕೋ ಅಂದ. ಆಗ ಮ್ಯಾಮ್ ಹೇಳಿದ್ದು ನಿಂಗೆ ಎಲ್ಲದಲ್ಲಿಲ್ಲ ಕಾಲ್ ಹಾಕಿರ್ತು, ಓಕೆ ಅಲ್ಲಿ ಅಪರ್ಚುನಿಟಿ ಇತ್ತಡೆ ನಿನ್ನ ಕರೆತ್ತೆ ಅಂದ. ಅದೇ ನಮಗೆ ಇಂಟ್ರೆಸ್ಟ್ ಉಂಟು ಅಂತ ಅಪರ್ಚುನಿಟಿ ಅರ್ಸಿನ್ ಬೌತ್ ಅಂತ ಹೇಳಕ್ಕೆ ಅಂದ. ಯಶವಂತ್ ಸರ್ ಇದ್ದಾರೆ ಅವರು ಇಲ್ಲಿ ಎಸ್ ಡಿ ಎಂದರ, ಅವ್ರಿಗೊಂದು ಸ್ಟೋರಿ ಇದ್ರಲ್ಲ ಎಂತರ ಒಂದು ಶೂಟ್ ಮಾಡಿದ್ದಾರೆ. ಆ ಟೈಮ್ ನೀವು ಬ್ಯಾಕ್ ಗ್ರೌಂಡ್ ವಾಯ್ಸ್ ಓವರ್ ಕೊಡಕ್ಕಿದ್ದ, ಆಗ ಒಂದ್ ಎರಡ್ ಸರ್ತಿ ಕರೆದಿದ್ದರು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡಕ್ಕುಂಟು ಇದಕ್ಕೆ ಅಂದೇಳಿ. ಆಗ ಬಂದಿದ್ದೆ ನಾ ಈ ರೇಡಿಯೋ ಇದಕ್ಕೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಇದು, ಲೈಕ್ ಕ್ಯಾಮರಾ ಮುಂದೆ ಮಾತಾಡ್ತಾಗ ಅಭ್ಯಾಸ ಆಗಿತ್ತು, ಆ ತಡೆ ಈಗ ಕುಳಿತಿಂಡಿ ಜಸ್ಟ್ ಮೈಕ್ ಹಿಡ್ಕೊಂಡು ಮಾತಾಡೋಕು ತುಂಬಾ ಖುಷಿ ಆಗುತ್ತೆ ಹಿಂಗೆ ಮಾತಾಡುದು.
0: ನೀವೊಂದು ಈ ಕಾಲೇಜಲ್ಲಿ ಕಲ್ತ ಒಂದು ಟೈಮ್ದ ಬಗ್ಗೆ, ಕಳೆದ ದಿನಗಳು ಇದರ ಬಗ್ಗೆ ಹೇಳ್ತೀರಿ ಅಂತ.
1: ಹೌದು, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕೆ ಇಲ್ಲಿ ಸಪೋರ್ಟ್ ಮಾಡಕ್ಕೆ ಶ್ರುತಿ ಮ್ಯಾಂಬಿಕಾ ಭಾಸ್ಕರ್ ಸರ್, ನಾನು ಬಂದು ಹೇಳಿದ್ದೆ ನಂಗೆ ಇಂಟ್ರೆಸ್ಟ್ ಉಂಟು ಎಂತ ಅಡಿ ಮಾಡೋಕು ಅಂತ ಹೇಳಿದ್ದೆ. ಆಗ ಅವ್ರು ಹೇಳಿದ್ದರು ನಾವು ನೀವಂಗೆ ಅಪರ್ಚುನಿಟೀಸ್ ಕೊಡ್ತಾ, ಲೈಕ್ ನೀವಂಗೆ ಕ್ಯಾಮರಾ ಮುಂದೆ ಬಂದು ಮಾತಾಡಕ್ಕೆ ಕೊಡ್ತಾ, ಆತಡೆ ನನ್ನ ಫೀಲ್ಡ್ ಬೇತೈತೆ, ನಾ ಇಂಜಿನಿಯರಿಂಗ್ ಆದ ಫೀಲ್ಡ್ ಬೇತೆ, ಸೊ ನಾವು ನಿಮ್ಮ ಎಷ್ಟು ದಿನ ಪುಷ್ ಮಾಡಕ್ಕೋ ತಾಸ್ ದಿನ ಪುಷ್ ಮಾಡಲೆ, ಅದ ಆಂಬಿಕಾ ನಿಂಗೆ ಗ್ರೋ ಹಾಕೊಂಡ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕಾವತ್ತು, ನಿನ್ನೆಗೆ ಓನೇ ನಡೆ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡಕ್ಕಾವತ್ತು ಅಂದ. ನಾನು ಇಲ್ಲಿ ಜರ್ನಲಿಸಂ ಕಲ್ತಾಗ ಕೊರೋನಾ ಟೈಮ್ ಟೈಮ್ ಎಂತ ವೇಸ್ಟ್ ಮಾಡ್ತಂದೇಳಿ ಇಲ್ಲಿ ಬಂದಿದ್ದೆ. ಮ್ಯಾಮ್ ಅಂತ ಹೇಳಿದ್ದೆ ನಂಗೆ ಇಂಟ್ರೆಸ್ಟ್ ಉಂಟು. ಆ ಟೈಮ್ ಒಂದಾಸ ಶೋಸ್ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ, ಪೆಪ್ಪರ ಪ್ಯಾರರ ಅಂತ ಒಂದು ಮೂವಿ ಇತ್ತು, ಅದ್ರ ಪ್ರಮೋಷನ್ ಆಗಿರಲಿ, ನನ್ನ ಚೇತಕ್ಕೊಂದಿತ್ತು ಶ್ಯಾಡೋ ನ ಹೆಸರು ಬಚ್ಚಿದ್ದೆ ಅದ್ರಗೊಂದು ವಿಡಿಯೋ ಮಾಡಕ್ಕೆ, ಅದೆಲ್ಲ ಇಲ್ಲೇ ಮಾಡ್ಸಕ್ಕೆ. ಅದ ಆಮ್ಕೆ ಒಂದ್ ಎರಡ್ ಮೂರು ಶಾರ್ಟ್ ಫಿಲ್ಮ್ಸ್ ಮಾಡ್ದೆ, ಇದೆ ಎಸ್ ಡಿ ಎಂದರ್ ಇವರ ಸಪೋರ್ಟ್ ಒಂದ್ ಆಗಿದೆ, ತುಂಬಾ ಸಪೋರ್ಟ್ ಮಾಡಿದ್ರೆ ಎಸ್ ಡಿ ಎಂದರ್. ಅದ ಆಮ್ಕೆ ಡಿಪ್ಲೊಮಾ ಇರೋತಿಲ್ಲ ಆಸೆ, ಆಗ ಕಾಲೇಜ್ ನಿಯಂತ್ರ ಆಡಿ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತಡಲ್ಲ ಎಂತರ್ ಇತ್ತಡಲ್ಲ ಕರೆತಿದ್ರು ಮಾತಾಡು ಅಂತ ಹೇಳಿ ವೇದಿಕೆನ ಕೊಡ್ತಿದ್ರು. ಎಂ ಸಿ ಮಾತ್ರ ಅಲ್ಲ, ಕಲ್ಚರಲ್ ಆಕ್ಟಿವಿಟೀಸ್ ಡ್ಯಾನ್ಸ್ ಆಗಿರಲಿ ಡ್ರಾಮಾ ಆಗಿರಲಿ ಎಂತರ್ ಇತ್ತಡಲ್ಲ ಬಂದಿದ್ವಿ, ಪಾರ್ಟಿಸಿಪೇಟ್ ಮಾಡಕ್ಕೆ ಅಪರ್ಚುನಿಟಿ ಸಿಕ್ಕಂಡಿತ್ತು. ಅದೇನ್ಕ ಎಸ್ ಡಿ ಎಂ ಕಲಾ ವೈಭವ ಅಂದುಂಟು, ಅದೇನಿಲ್ಲ ಆಸೆ, ನಾನು ಪಿ ಯು ನಿರತೆ ಅದು ಸ್ಟಾರ್ಟ್ ಆಗಿದ್ದಾಗ ಆಗಲ್ಲ ಆಸೆ, ನಮಗೆ ಅಪರ್ಚುನಿಟಿ ಸಿಕ್ಕಿತ್ತು ನಮಗೆ ಕಲಾ ವೈಭವನಿ ಪಾರ್ಟಿಸಿಪೇಟ್ ಮಾಡಕ್ಕೆ ಒಂದು ಪಾರ್ಟ್ ಆಗಿದೆ. ನನ್ನ ಡ್ಯಾನ್ಸ್ ಕೊರಿಯೋಗ್ರಫರ್ ಬಂದು ಪ್ರಮೋದ್ ಆಳ್ವಸರ್ ಅಂದ, ಅವರು ಇಂಟರ್ನ್ಯಾಷನಲ್ ಲೆವೆಲ್ ಡ್ಯಾನ್ಸ್, ಅವರ ಸ್ಟೂಡೆಂಟ್ ಆಗಿ ಅಲ್ಲಿ ಡ್ಯಾನ್ಸ್ ಕಲ್ತಕೊಂಡ, ಅದು ಒಂದು ನಾವಾಗಿ ಹೋಗಿ ಕಲ್ತಾಗ ತುಂಬಾ ಕಷ್ಟ ಉಂಟು, ಶಾಲೆನೆ ನಮಗೊಂದು ಅಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿ ಕೊಡ್ತಾಗ ತುಂಬಾ ದೊಡ್ಡ ಗಿಫ್ಟ್ ಅಂತ ಹೇಳುತ್ತೆ.

0: ನೀವೊಂದು ಎಜುಕೇಷನ್ ಮಾಡಿ ಒಂದು ಒಳ್ಳೆ ಉದ್ಯೋಗಲ್ಲಿ ಉಳಿರಿ, ಸುಮಾರು ಸಾಧನೆಗಳು ಮಾಡ್ತೀರಿ. ಮುಂದೆ ಎಜುಕೇಷನ್ ಮಾಡಿದಂತ ವಿದ್ಯಾರ್ಥಿಗಳಿ ಅಥವಾ ಯುವ ಸಮುದಾಯ ಅಲ್ಲದೆ ಪೋಷಕರಿ ನೀವು ಯಾವ ರೀತಿ ಸಜೆಷನ್ ಕೊಡಲು ನಿರ್ತದೆ ಹೇಳಲ್ಲ?
1: ಆಕ್ಚುಲಿ ಎಂತರ ಅಂತಡ, ನಾವು ಪೋಷಕರಾಗಿ ಎಂತರ್ ಮಾಡ್ತಾನೆ ತಡ, ಮಕ್ಕಳಿಗೆ ಎಂತರ ಇಂಟ್ರೆಸ್ಟ್ ಉಂಟು ನಾವು ನೋಡಕ್ ಹೋತಲ್ಲ, ಇಂಜಿನಿಯರಿಂಗ್ ಆಗ್ನಿ ಇಲ್ಲ ಡಾಕ್ಟರ್ ಮಾಡಿ ಹಿಂಗೆ ಹೇಳಿ ಹೋತ. ಈಗ ನಮ್ಮ ಮಕ್ಕಳಿಗೆ ಈಗ ತುಂಬಾ ಅಪರ್ಚುನಿಟೀಸ್ ಉಂಟು, ಬೇತ ಬೇತ ಹೊಸ ಹೊಸ ಫೀಲ್ಡ್ ಗಳು ಸ್ಟಾರ್ಟ್ ಆಗಿಂಟು. ಅವರಿಗೆ ಎದು ಇಂಟ್ರೆಸ್ಟ್ ಉಂಟು ಆ ಫೀಲ್ಡ್ ಹೋಗಕ್ಕೆ ಇದು ಬಿಡೋಕು. ನಾವು ಆಕ್ಚುಲಿ ಇಂಜಿನಿಯರಿಂಗ್ ಅಂತ ಬರುತ್ತಿ, ನಾವು ಹೇಳ್ತಾ ನಾವು ಫೋರ್ಸ್ ಮಾಡಿದ್ ಇಂಜಿನಿಯರಿಂಗ್ ಮಾಡಿ ಮಾಡಿ ಅಂತ ಹೇಳಿ ಕಳಿಸ್ತಾ, ಅಸ್ ಈಸಿ ಇಲ್ಲ ಈಗ ಜಾಬ್ ಮಾರ್ಕೆಟ್ ನಿ ಜಾಬ್ ಸಿಕ್ಕುತ್ತೆ. ಅದೇನೋ ಬೇತ ಫೀಲ್ಡ್ ಈಗ ಎಡಿಟಿಂಗ್ ಆಗಿರಲಿ ಅಥವಾ ಕಂಟೆಂಟ್ ಕ್ರಿಯೇಷನ್ಸ್ ಇದೆಲ್ಲ ಸ್ವಲ್ಪ ಜಾಸ್ತಿ ಅಪರ್ಚುನಿಟೀಸ್ ಉಂಟು. ಆ್ಯಂಡ್ ಆ ಫೀಲ್ಡ್ ಇಂಜಿನಿಯರಿಂಗ್ನಿಂದೆಲ್ಲ ಜಾಸ್ತಿ ಅರ್ನ್ ಮಾಡಿಂಡುಳ್ಳರು ಒಂದಾತ. ಸೊ ಮಕ್ಕಳಿಗೆ ಅದೇನು ಇಂಟ್ರೆಸ್ಟ್ ಉಂಟು, ಸ್ಪೋರ್ಟ್ಸ್ನ ಇಂಟ್ರೆಸ್ಟ್ ಉಂಟು ಅಂತ ನಾವು ಅದನ್ನೇ ಸಪೋರ್ಟ್ ಮಾಡೋಕ್ಕಾಗುತ್ತೆ. ಇಂಜಿನಿಯರಿಂಗ್ ಅಂತ ಬರುತ್ತೆ, ನಾನು ನಮ್ಮ ಯುವ ಸಮುದಾಯಕ್ಕೆ ಇದರ ಸಜೆಸ್ಟ್ ಮಾಡ್ತೆ. ಕಾಲೇಜಸ್ ನಿಮಗೆ ಸಬ್ಜೆಕ್ಟ್ಸ್ ಇರ್ತು, ನಿಮಗೆ ಪ್ರಾಕ್ಟಿಕಲ್ ಅಥವಾ ಥಿಯರಿ ನಾಲೆಜ್ ಇರ್ತು ಎಲ್ಲೆಲ್ಲ ಓಕೆ, ಆತರ ನಿಮ್ಮ ಮೇನ್ ಎಂತ ಸ್ಕಿಲ್ ಅಪ್ಗ್ರೇಡ್ ಮಾಡ್ತೀರಿ ಅದು ತುಂಬಾ ಇಂಪಾರ್ಟೆಂಟ್ ಆಯ್ತು. ಹೊರಗೆ ನಿಮಗೆ ಕೋರ್ಸಸ್ ಇರ್ತು, ಇಂಟರ್ನ್ಶಿಪ್ಸ್ ಇರ್ತು, ಆ್ಯಂಡ್ ನೀವು ಬೇತಂತರಾಡಿ ಹೊಸ ಲ್ಯಾಂಗ್ವೇಜಸ್ ಅಂದರೆ ಇನ್ ಟರ್ಮ್ಸ್ ಆಫ್ ಇಂಜಿನಿಯರಿಂಗ್ ಅದರೆಲ್ಲ ಕಲಿತ ತಡ ಬೆಟರ್ ಇರ್ತು ಈಗ ಜಾಬ್ ಮಾರ್ಕೆಟ್ಗೆ ನಿಮಗೆ ಅಪರ್ಚುನಿಟೀಸ್. ಹೊರಗೆ ಹೋಗಿದ್ದೆ ಜಾಬ್ ಪ್ಲೇಸ್ ಅಂತ ಈಗ ಭಾರಿ ಕಷ್ಟ ಉಂಟು. ಸೊ ನೀವು ಸ್ಟಡೀಸ್ ಮಾಡಿರೋತೆ ಇದೆಲ್ಲ ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ತಾ ತುಂಬಾ ಇಂಪಾರ್ಟೆಂಟ್ ಹೌದು. ಹಂಗೇನೆ ಪೇರೆಂಟ್ಸ್ ಆಸೆ ಮಾರ್ಕ್ಸ್ ತೇಸ್ನಿ ಮಾರ್ಕ್ಸ್ ತೇಸ್ನಿ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ, ಇವನ್ ನಮ್ಮ ರೆಸ್ಯೂಮ್ನಿ ನಮ್ಮ ಸ್ಕಿಲ್ ಸೆಕ್ಷನ್ಸ್ ಚೆಕ್ ಮಾಡ್ತಾರೆ. ಸೊ ನೀವು ಸ್ಕಿಲ್ಸ್ ನಿಮ್ಮ ಇಂಪ್ರೂವ್ ಮಾಡಬೇಕು. ನಿಮ್ಮ ಕೆಲವೊಂದು ಸಬ್ಜೆಕ್ಟ್ನಿ ಇದ್ದಾಗ ಇಲ್ಲದ ಟಾಪಿಕ್ಸ್ ಎಲ್ಲ ಹೆರಿಗೆ ಮಾರ್ಕೆಟ್ನಿ ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಅದ್ರ ಕಲ್ದಂತ ತುಂಬಾ ಇಂಪಾರ್ಟೆಂಟ್ ಹೌದು. ಅದೇ ಅಂಕೆ ಯುವ ಸಮುದಾಯನೆಲ್ಲ ನಾನು ಅದೇ ಹೇಳ್ತಾ, ಈಗ ಅಪರ್ಚುನಿಟೀಸ್ ಓಪನ್ ಉಂಟು ಗೊತ್ತಾಯ್ತ, ಒಂದೇ ಫೀಲ್ಡ್ ಅಲ್ಲ. ಈಗ ನಾವೆಂತರ್ ಮಾಡ್ತಾ ಅಂತಡ, ಈಗ ಇಂಜಿನಿಯರಿಂಗ್ ಆಗಿ ಜಾಬ್ ಸಿಕ್ಕದ್ರು ತುಂಬಾ ಜನ ಉಳ್ಳರ್ಕೊ ಅಂತ, ಇಲ್ಲಿಗೆ ಮುಗಿಯತ್ತೆ ನಂಗೆ ಜಾಬ್ ಸಿಕ್ಕಂಡಿಲ್ಲ ಆಗಂಡಿಲ್ಲ ಆತ್ ಮುಗಿಯತ್ತೆ ಅಂತ ಅನ್ಸಿನಕಾಗ. ಓಕೆ, ಇಂಜಿನಿಯರಿಂಗ್ ನಿ ತುಂಬಾ ಇದು ಉಂಟು, ಡೆವಲಪರ್ ಮಾತ್ರ ಅಲ್ಲ, ಟೆಸ್ಟರ್ ಉಂಟು, ಡೇಟಾ ಅನಲಿಸ್ಟ್ ಉಂಟು, ಬೇತೆ ಬೇತೆ ರೋಲ್ಸ್ ಉಂಟು. ಓಕೆ, ನಂಗೆ ಡೆವಲಪರೇ ಹಾಕೊಂಡ್ ಕುಳಿತ ತಡ ಆಯ್ತಲ್ಲ, ಬೇತೆ ರೋಲ್ಸ್ ಟ್ರೈ ಮಾಡೋಕ್ ಆಗುತ್ತಂತ. ಆಮೇಲೆ ನಾವು ಗ್ರೋ ಆಗಂಟು ಅವಕಾಶಗಳು ತುಂಬಾ ಉಂಟು. ಈಗ ಇಂಜಿನಿಯರಿಂಗ್ ಆಗಿ ಇಂಜಿನಿಯರೇ ಮಾಡೋಕೊಂದಿಲ್ಲ, ಬೇತೆ ಅಪರ್ಚುನಿಟೀಸ್ ಎಂತರ್ ಉಂಟು, ಆದ್ರೆ ಯೂಸ್ ಮಾಡಿ ಇದು ಫೀಲ್ಡ್ ಗೆ ನಾವು ಬರೋಕು ಅಂತ ಎಂತರ್ ಮಾಡಲ್ಲ ಅದ್ರ ಬಚ್ಚು ನೋಕೊಂತ. ಅದಾಂಬಿಕ ಈಗ ನಾ ಪೇರೆಂಟ್ಸ್ಗೆಲ್ಲ ಅದೇ ಸಜೆಸ್ಟ್ ಮಾಡ್ತೇವೆ, ಈಗ ಹೊಸ ಹೊಸ ಕೋರ್ಸ್ ಗಳೆಲ್ಲ ಸಿಕ್ತು ಗೊತ್ತಾಯ್ತ, 300 ರೂಪಾಯಿ 200 ರೂಪಾಯಿ ಒಂದು ಹೊಸ ಕೋರ್ಸ್ ಸಿಕ್ಕು. ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ತಾ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾರೆ, ಖಂಡಿತ ನಾವು ಮುಂದೆ ಮುಂದೆ ಹೋಗಕ್ಕೆ ತುಂಬಾ
0: ಯಾರಿಲ್ಲ ಒಂದು ಇಂಟ್ರೆಸ್ಟ್ ಇದೆ,
1: ಇಂಟ್ರೆಸ್ಟ್ ಇರೋದು ಇದನ್ನ ಹೋಗು. ಅಂಡ್ ನಾವು ನೆಕ್ಸ್ಟ್ ಒಂದು 2 ಇಯರ್ಸ್ ಎಂತರ್ ಮಾಡ್ಕೊಂಡು ಹೇಳಿ ನಮಗೆ ಇದಿರೋಕು, ಇನ್ನೊಂದು 2 ಇಯರ್ಸ್ ನಾನು ಈಸ್ ಮಾಡಿರ್ತಿ ಈ ಅಚೀವ್ಮೆಂಟ್ ಮಾಡಿರ್ತೇನೆ, ಗುರಿ ಇರೋಕು. ಹೌದು, ಗುರುಗಳೀಗ ನಮಗೆ ಸೋಷಿಯಲ್ ಮೀಡಿಯಾ ತುಂಬಾ ಸಿಕ್ಕುತ್ತೆ, ಯೂಟ್ಯೂಬ್ ನಿ ನಮಗೆ ಎಲ್ಲ ರಿಸೋರ್ಸಸ್ ಸಿಕ್ಕೊಂಡುಂಟು, ಲಿಂಕ್ಡ್ಇನ್ ನಾವು ಕಲ್ತಗತ್ತೆ ಸುನೋಗೆ ಹಾಕ ತಡೆ ಸಾಕು. ಸೊ ನಮಗೆ ಎಲ್ಲ ಆಲ್ರೆಡಿ ಉಂಟು ಗೊತ್ತಾಯ್ತ, ಮುಂಚಿನ ಕಾಲಲ್ಲ ನಾವೀಗ ಕಷ್ಟ ಪಡೋಕಿಲ್ಲ. ಸೊ ಇರ್ತಾಗ ನಾವು ಈಸಿ ಆಗಿ ಯೂಸ್ ಮಾಡಿ ಮುಂದೆ ಹೋಗ್ತಾ ಸಾಕು.
0: ಸುತ್ತಮುಟ್ಟ ನಿಮ್ಮೊಟ್ಟಿಗೆ ಮಾತಾಡಿದ್ದು, ನಿಮ್ಮ ಅನುಭವನೆ ಎಲ್ಲ ಹಂಚಿನದು, ಟೈಮ್ ಹೋದದ್ದೆ ಗೊತ್ತಾಗಲ್ಲ ನೋಡಿ. ಮಣ್ಣದ ಚಕ್ರಳೆ ಕೊನೆ ಫಾಸ್ಟ್ ಆಗಿ ಅಸೇ ಪ್ರೀತಿಯಿಂದ ನಿಮ್ಮ ಬದುಕದ ಜರ್ನಿ ಎಲ್ಲ ನಮ್ಮೊಟ್ಟಿಗೆ ಹೇಳಿದಿರಿ. ನೀವು ಜರ್ಮನಿದ ತಂತ್ರಜ್ಞಾನದೊಟ್ಟು ಇದ್ದಲ್ಲ, ನಿಮ್ಮ ನಾಡಗಿಲಿರ್ತದ್ದು ಆ ಕುಂಬಾರ ಭಾಷೆದ ಸೊಗಡು, ನಿಮ್ಮ ಈ ಮಣ್ಣದ ಮೇಲೆ ಇರ್ತಂತ ಗೌರವ ಮುಂದಿನ ಯುವ ಸಮುದಾಯ ಅದು ಸ್ಫೂರ್ತಿಯಾಗಿರಲಿ. ಇಂಜಿನಿಯರಿಂಗ್, ಮ್ಯಾರಥಾನ್, ಮಾಡೆಲಿಂಗ್, ಮತ್ತೆ ರೈಡಿಂಗ್, ವ್ಲಾಗ್, ನಿರೂಪಣೆ, ಹಿಂಗಿನೇ ನೀವು ಕಾಲ್ ಬಚ್ಚಿದ ಎಲ್ಲ ಕ್ಷೇತ್ರ ಎಲ್ಲ ನಿಮ್ಮ ಸಾಧನದ ಪಥಕ್ಕೆ ಹಿಂಗಿನೇ ಸಾಗಿರಲಿ. ಇಸ್ವತ್ತಮುಟ್ಟ ನಮ್ಮ ಸ್ಟುಡಿಯೋಲಿ ನೀವು ಬಂದದ್ದು, ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟಿರಿ ನಮ್ಮ ಪರವಾಗಿ, ನಮ್ಮೆಲ್ಲ ರೇಡಿಯೋನಿನಾದ ಕೇಳುಗರ ಪರವಾಗಿ, ನಿಮ್ಮ ಈ ಹೃದಯಪೂರ್ವಕವಾಗಿ ನಾನು ಧನ್ಯವಾದ ಹೇಳಿದ್ದೆ. ನಿಮ್ಮ ಮುಂದಿನ ಎಲ್ಲ ಕನಸುಗಳೇ ನನ್ನ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್.
1: ಥ್ಯಾಂಕ್ ಯು ಸೋ ಮಚ್. ನಾನು ಆಕ್ಚುಲಿ ಎನ್ಸೆಂಡ್ ಇದ್ದಲ್ಲ ನನ್ನ ಒಂದಿನ ಹಿಂಗೆ ಕರೆದಿ ಮಾತಾಡಿಸ್ತೇನೆ, ಆಸೆ ದೊಡ್ಡಗಿಂತೆಲ್ಲ ಸಾಧನೆ ಮಾಡಲ್ಲ, ಆ ತಡೆ ಮಾಡೋ ಸಣ್ಣ ಪುಟ್ಟ ಸಾಧನೆ ಒಂದು ರೆಕಗ್ನೈಸ್ ಮಾಡಿದ ಕರೆಗೆ ನಂಗೆ ತುಂಬಾ ಖುಷಿ ಆಯ್ತು, ನೀವು ಮಾತಾಡಲ್ಲ ನಂಗೆ ತುಂಬಾ ಖುಷಿ ಆಯ್ತು. ಇದು ಈ ಒಂದು ಪ್ರೋಗ್ರಾಮ್ ಇನ್ನೆಲ್ಲ ತುಂಬಾ ಎಪಿಸೋಡ್ಸ್ಗಳು ಆಗಿರಲಿ, ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತೇನೆ.
0: ಇದಾಗಿರುತ್ತೆ ಇಂದಿನ ಮಣ್ಣದ ಮಾತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ನಾವು ಎಸ್ಸೆ ಎತ್ತರ ಬೆಳೆದಲ್ಲ ನಮ್ಮ ಬೇರೆ, ನಮ್ಮ ಭಾಷೆನ, ನಮ್ಮ ಸಂಸ್ಕೃತಿನ ಹೆಮ್ಮೆಂದ ಒಪ್ಪನು ಬಂದರೆ ಮಾತ್ರ ನಮ್ಮ ಸಾಧನೆ ನಿಜವಾದ ಒಂದು ಗೌರವ ಸಿಕ್ಕುತ್ತೆ ಅಂದಿರೋದಕ್ಕೆ ನಮ್ಮ ಇಂದಿನ ಕಾರ್ಯಕ್ರಮದ ನಂಟರು ಸಂಧ್ಯಾ ಅವರೇ ಸಾಕ್ಷಿಂದ. ಇದರಲ್ಲಿ ಕೊನೆ ಇನ್ನೊಂದು ಸ್ಫೂರ್ತಿದಾಯಕ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮ ಭೇಟಿಯಾದೆ. ಅಸತ್ತಮುಟ್ಟ ಕೇಳಿರ್ನಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
2: ಇಸತ್ತಿಮುಟ್ಟ ಮಂಡನ ಮಾತು ವಿಶೇಷ ಕಾರ್ಯಕ್ರಮ ಕೇಳಿರಿ. ಈ ಕಾರ್ಯಕ್ರಮದ ಇಂದಿನ ನಂಟರು ಯುವ ಬಹುಮುಖ ಪ್ರತಿಭೆ ಸಂಧ್ಯಾ ಬೆಳ್ತಂಗಡಿ. ಮಾತುಕತೆ ನಡೆಸಿಕೊಟ್ಟರು ಸಂತೋಷ್ ಪಿ ಕಡಬ. ಹಿಂಗೇನೆ ಕೇಳಿರ್ನಿ, ಇದು SDM ಕಾಲೇಜಿದು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನ ಕೇಳೋಣ. ಈ ಗೀತೆಗಳಿಗೆ ಸಂಗೀತ ಸಂಯೋಜನೆ ದೇವಾವರದು, ಸಾಹಿತ್ಯ ಕೆ ಕಲ್ಯಾಣ್. ಮೊದಲ ಗೀತೆ KS ಚಿತ್ರ ಅವರ ಧ್ವನಿಯಲ್ಲಿ.

0: ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಹಾಡಿನ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ.
1: ಕಣ್ಣಿನ ನೋಟಗಳು, ಕೋಲ್ಮಿಂಚಿನ ಬಾಣಗಳು,

0: ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮೋಸಮುಕ್ತ ಊರು, ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
2: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ. ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
3: ನಮಸ್ಕಾರ ಸಂದೀಪ್. ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
2: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು. ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
3: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
4: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
3: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ

0: ಮಾಡಿ. ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ ಓಟಿಪಿ ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
1: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ ಓಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. ಓಟಿಪಿ ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟ್ರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ ಓಟಿಪಿ ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
0: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ. ಧನ್ಯವಾದಗಳು.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನ ಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು SDM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
2: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
1: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
2: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
1: SDM ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟ.

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ SM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ RJ ಹರ್ಷಿತಾ ಶಿಶಿರಾ.

ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟ್ಫುಲ್ ವೆಲ್ಕಮ್. ಇವತ್ ನಾನು ನಮ್ಮೆಲ್ಲರ ಲೈಫ್ನಲ್ಲೂ ನಾವು ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದರೂ ಮತ್ತೆ ಯಾವುದಾದ್ರೂ ರೂಪದಲ್ಲಾದರೂ ನಮ್ಮ ಜೀವನಕ್ಕೆ ರೀಎಂಟ್ರಿ ಕೊಡೋ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಲಾಸ್ಟಿಕ್ಕನ್ನು ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋ ವ್ಯಕ್ತಿ 1856 ಫಸ್ಟ್ ಟೈಮ್ ಕಂಡುಹಿಡಿತಾನೆ. ಅದಾದ್ಮೇಲೆ ಪ್ಲಾಸ್ಟಿಕನ್ನು ಬಾಟಲ್ಗಳಲ್ಲಿ, ವೆಹಿಕಲ್ಸ್ ಪಾರ್ಟ್ಗಳಲ್ಲಿ, ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಮನುಷ್ಯನ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ನೀವು ನಂಬಲೇಬೇಕು. ಅತಿಯಾದ ಜವಾಬ್ದಾರಿ ಇಲ್ಲದ ಬಳಕೆ ಮತ್ತೆ ಪ್ಲಾಸ್ಟಿಕ್ನ ದುರುಪಯೋಗ ಇವತ್ತು ಪ್ರಕೃತಿಯ ನಾಶದ ಮೂಲ ಕಾರಣವಾಗಿದೆ. ಸದುಪಯೋಗಕ್ಕಾಗಿ ಬಳಕೆಗೆ ತಂದ ಈ ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಯನ್ನೇ ತೊಂದರೆಗೆ ತಳ್ತಾ ಇದೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗೋದಕ್ಕೆ ಏನು ದಾರಿನೇ ಇಲ್ವಾ? ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿದ್ರೆ ಮನುಷ್ಯನಿಗೆ, ಪ್ರಕೃತಿಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇದೆ. ಇದು ಗೊತ್ತಿದ್ರೂ ನಾವದನ್ನ ಬಳಸೋದು ನಿಲ್ಲಿಸೋದೇ ಇಲ್ಲ. ಸೊ ನಾನಿವಾಗ ಪ್ಲಾಸ್ಟಿಕ್ ಬದಲು ಯಾವ ವಸ್ತುಗಳನ್ನ ಬಳಸ್ಬೋದು ಅಂತ ಹೇಳ್ತೀನಿ. ಯಾವ್ದಾದ್ರೂ ಮದುವೆ ಫಂಕ್ಷನ್ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಪ್ಲಾಸ್ಟಿಕ್ ಚೀಲ ಇವುಗಳಿಗೇನೆ. ಇದನ್ನೆಲ್ಲ ಬಳಸೋ ಬದಲು ನಾವು ಊಟಕ್ಕೆ ಹಾಳೆ ತಟ್ಟೆ, ಪ್ಲಾಸ್ಟಿಕ್ ಗ್ಲಾಸ್ ಬದಲು ಪೇಪರ್ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ನ ಬಳಸ್ಬೋದು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಚೀಲಗಳನ್ನ ಬಳಸ್ಬೋದು. ಇದು ಕೇವಲ ಮದುವೆ ಮನೆ ಅಥವಾ ಬೇರೆ ಫಂಕ್ಷನ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಡೈಲಿ ಲೈಫ್ನಲ್ಲಿ ಕೂಡ ಬಳಸಿ ಸ್ವಲ್ಪ ಸ್ವಲ್ಪನೇ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು. ಸರಿ, ಹಾಗಿದ್ರೆ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ದಿ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ ಜೆ ಹರ್ಷಿತಾ ಶಿಶಿಲ. ತುಂಬಾ ಕಡೆ ಪ್ಲಾಸ್ಟಿಕ್ನ ಎಸೆಯಲ್ಲ, ಬದಲಾಗಿ ಪ್ಲಾಸ್ಟಿಕ್ ಅನ್ನ ನಾಶ ಮಾಡಬೇಕು ಅಂತ ಸುಟ್ಟು ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ನಾಶ ಆಗೋದು ಪ್ಲಾಸ್ಟಿಕ್ ಅಲ್ಲ, ಪ್ರಕೃತಿ ಮತ್ತೆ ಮನುಷ್ಯನೇ. ಯಾಕಂದ್ರೆ ಪ್ಲಾಸ್ಟಿಕ್ ಸುಟ್ಟಾಗ ಅದರಿಂದ ಬರೋ ಹೊಗೆ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಜೊತೆ ಕ್ಯಾನ್ಸರ್ನಂತಹ ಮಾರಕ ರೋಗಗಳನ್ನು ಕೂಡ ತರುತ್ತೆ. ನಾವು ಅಲ್ಲಲ್ಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪಾಪ ಮೂಕ ಪ್ರಾಣಿಗಳು ಅವುಗಳನ್ನು ತಿಂದು ತೊಂದರೆ ಅನುಭವಿಸ್ತವೆ. ಮತ್ತೆ ಪ್ಲಾಸ್ಟಿಕ್ ನದೀಲಿ ಸೇರಿಕೊಂಡು ನದೀಲಿರೋ ಜಲಚರ ಜೀವಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ಇದನ್ನ ಬುದ್ಧಿಜೀವಿ ಆಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದು ಸಾಂಗ್ ಬರ್ತಿದೆ, ಕೇಳ್ಕೊಂಡು ಬನ್ನಿ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಎಸ್, ಪ್ಲಾಸ್ಟಿಕ್ ಇವಾಗ ಯಾವ ರೀತಿ ಮನುಷ್ಯನ ಆವರಿಸಿದೆ ಅಂದ್ರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕನೂ ಎಲ್ಲಾನು ಪ್ಲಾಸ್ಟಿಕ್ ಆಗೋಗ್ಬಿಟ್ಟಿದೆ. ನಾವು ಕುಡಿಯೋ ನೀರು ಕೂಡ ಪ್ಲಾಸ್ಟಿಕ್ ಬಾಟಲ್ನಲ್ಲೇ ಕುಡಿಯೋದು. ನಾವು ಮಾಡೋ ಊಟನೂ ಪ್ಲಾಸ್ಟಿಕ್ ತಟ್ಟೆಯಲ್ಲೇ ಆಗಬೇಕು. ಹಾಕೋ ಚಪ್ಪಲಿಯಿಂದ ಹಿಡಿದು ತಿನ್ನೋ ಚಿಪ್ಸ್ ಪ್ಯಾಕೆಟ್ವರೆಗೂ ಎಲ್ಲಾನು ಪ್ಲಾಸ್ಟಿಕ್. ದಿನದಲ್ಲಿ ಒಮ್ಮೆ ಅಂಗಡಿಗೆ ಹೋದ್ರೆ ಸಾಕು, ಪ್ಲಾಸ್ಟಿಕ್ ರಾಶಿನೇ ಮನೆಗೆ ಬಂದ್ಬಿಡುತ್ತೆ. ಸೊ ನಾವು ಅಂಗಡಿಗೆ ಹೋಗುವಾಗ ಒಂದು ಬಟ್ಟೆಯ ಸೀಲ ಹಿಡ್ಕೊಂಡು ಹೋದ್ರೆ ಅದೆಷ್ಟೋ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ಬೋದು. ಸೊ ನಾನು ಅವಾಗಲೇ ಹೇಳಿದೆ, ಪ್ಲಾಸ್ಟಿಕ್ಕನ್ನ ಸುಟ್ಟರು ತಪ್ಪು ಇಟ್ಟರು ತಪ್ಪು. ನಾವು ಒಮ್ಮೆ ಬಳಸಿದ ಪ್ಲಾಸ್ಟಿಕ್ಕನ್ನ ಇದಿನ್ನೇನಕ್ಕೂ ಯೂಸ್ ಇಲ್ಲ ಅಂದ್ಕೊಂಡು ಎಸೆದ್ಬಿಡ್ತೀವಿ ಅಥವಾ ಸುಟ್ಬಿಡ್ತೀವಿ ಅಲ್ವಾ. ಅದರ ಬದಲು ನಾವಿದನ್ನು ರೀಸೈಕಲ್ ಮಾಡಿ ರೀಯೂಸ್ ಮಾಡ್ಕೋಬೋದು. ರೀಸೈಕಲ್ ಮಾಡೋದ್ರಿಂದ ಹೊಸ ಪ್ಲಾಸ್ಟಿಕ್ನ ಉತ್ಪಾದನೆ ಕಡಿಮೆ ಆಗುತ್ತೆ. ಇದರ ಬಗ್ಗೆ ಇನ್ನೂ ಮಾತಾಡೋದಿದೆ, ಆದರೆ ಸದ್ಯಕ್ಕೊಂದು ಸಣ್ಣ ಬ್ರೇಕ್.

ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮನುಷ್ಯ ಕುಲ ಪ್ರಕೃತಿಗೆ ಕೊಟ್ಟ ದೊಡ್ಡ ಶಾಪ ಅಂದ್ರೆ ಅದು ಪ್ಲಾಸ್ಟಿಕ್. ಒಂದು ಪೀಸ್ ಪ್ಲಾಸ್ಟಿಕ್ ಮಣ್ಣಲ್ಲಿ ಕರಗೋದಕ್ಕೆ ಸಾವಿರ ಸಾವಿರ ವರ್ಷಗಳೇ ಬೇಕು. ಪ್ಲಾಸ್ಟಿಕ್ ಮಣ್ಣಲ್ಲಿ ಸೇರ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಮ್ಮಿ ಮಾಡಿ ಗಿಡ ಮರ ಬೆಳೆಯೋದಕ್ಕೆ ಅಡ್ಡಿಪಡಿಸುತ್ತೆ. ಪ್ಲಾಸ್ಟಿಕ್ ನಿಂದ ನಮ್ಮನ್ನ ಸಲಹು ಪ್ರಕೃತಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರೂ ಮನುಷ್ಯ ಮಾತ್ರ ತನ್ನ ಹಠ ಬಿಡಲ್ಲ. ಇನ್ನಾದ್ರೂ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸಿ ನಮ್ಮನ್ನ ಕಾಪಾಡೋ ನೇಚರ್ನ ನಾವು ಕಾಪಾಡೋಣ, ಏನಂತೀರಾ? ಸರಿ, ಹಾಗಿದ್ರೆ ಕಾರ್ಯಕ್ರಮನ ಮುಗಿಸೋ ಹೊತ್ತಾಯ್ತು. ಮತ್ತೆ ಮುಂದಿನ ಸತಿ ಹೊಸ ವಿಷಯದ ಜೊತೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದು ತರಂಗ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮ

ಎಸ್ಡಿಎಫ್ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ದಿನಾದ 90.4 FM. ಸಂಗೀತಕ್ಕೆ ಭಾಷೆ ಇಲ್ಲ, ಭಾವನೆಗಳಿಗೆ ಗಡಿ ಇಲ್ಲ, ನಿಮ್ಮ ಮನಸ್ಸಿಗೆ ಮುದ ನೀಡುವ ಸುಮಧುರ ಕನ್ನಡ ಚಿತ್ರಗೀತೆಗಳ ಸಂಗಮ ಇದು ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಪಿ ಕಡಪ.

ಇಂದಿನ ಸಂಗೀತ ಯಾನವನ್ನು ಒಂದು ಸುಂದರ ಪ್ರೇಮ ಗೀತೆಯೊಂದಿಗೆ ಆರಂಭಿಸೋಣ. ಈ ಮೊದಲ ಗೀತೆ ರೈಮೋ ಚಿತ್ರದಿಂದ ಪವನ್ ಒಡೆಯರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿದ್ದು, ಈ ಗೀತೆ ಯುವ ಗಾಯಕ ಅರ್ಮಾನ್ ಮಲ್ಲಿಕ್ ಅವರ ಮಧುರ ಕಂಠದಲ್ಲಿ ಮನ ಸೆಳೆಯುವಂತಿದೆ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚನ್ಯಾ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ರೇಡಿಯೋ ನಿನಾದ 90.4 FM. ಸಂಗೀತ ಎಂದರೆ ಅದು ಕೇವಲ ಮನೋರಂಜನೆ ಮಾತ್ರವಲ್ಲ, ಮನಸ್ಸಿನ ಭಾವನೆಗಳಿಗೆ ಜೀವ ತುಂಬುವ ಒಂದು ಅದ್ಭುತ ಅನುಭವ. ಅಂತದೇ ಮತ್ತೊಂದು ಸುಮಧುರ ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದೀಗ 99 ಕನ್ನಡ ಚಲನಚಿತ್ರದಿಂದ ಸಂಚಿತ್ ಹೆಗ್ಡೆ ಮತ್ತು ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ. ಕವಿರಾಜ್ ಅವರ ಮನಮೆಚ್ಚುವ ಸಾಹಿತ್ಯದ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚೆನ್ನ.

ಫೆವಿಕಾನ, ಇದು ರೇಡಿಯೋ ಇನಾದ 90.4 FM. ಇದೀಗ ಮತ್ತೊಂದು ಪ್ರೇಮ ಗೀತೆ ನಿಮ್ಮ ಮನಸ್ಸನ್ನು ರಂಜಿಸಲು ಸಿದ್ಧವಾಗಿದೆ. ಅಮರ್ ಚಿತ್ರದ ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಈ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು

ನೀವು ಕೇಳ್ತಾ ಇದ್ರಿ ಸವಿಕಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಕೇಳಲಿರುವ ಗೀತೆ ಸಂಗೀತ ಪ್ರಿಯರ ಹೃದಯ ಗೆದ್ದ ಯುಗಳ ಗೀತೆ. ದಿಲ್ ರಂಗಿಲಾ ಚಿತ್ರದಿಂದ ಜಯಂತ್ ಕಲ್ಕುಣಿ ಅವರ ಭಾವಪೂರ್ಣ ಸಾಹಿತ್ಯದಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಅವರ ಸಂಗೀತದ, ಅಂಕಿತ್ ತಿವಾರಿ ಮತ್ತು ಪ್ರಿಯಾ ಹಿಮೇಶ್ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಗೀತೆ ಬರ್ಫಿ ಚಿತ್ರದಿಂದ ಕವಿರಾಜ್ ಅವರ ಭಾವಪೂರ್ಣ ಸಾಹಿತ್ಯವಿದ್ದು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಸಂಗೀತವು ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಅದ್ಭುತ ಶಕ್ತಿ ಎಂದೇ ಹೇಳಿದರೂ ತಪ್ಪಾಗಲಾರದು. ಈ ಸಂಗೀತ ನಮ್ಮ ಬದುಕಿನ ಕ್ಷಣ ಕ್ಷಣಕ್ಕೂ ಪ್ರೀತಿಯ ಅಲೆಗಳ ಸ್ನೇಹಿತ ಇದ್ದಂತೆ ಅಲ್ವಾ? ಇಂದಿನ ಸಂಚಿಕೆಯ ಸಂಗೀತ ಯಾನವನ್ನು ಮುಗಿಸುವ ಸಮಯ ಬಂದಿದೆ. ಮುಂದೆ ಮತ್ತೊಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಧುರ ಗೀತೆಗಳೊಂದಿಗೆ ಭೇಟಿಯಾಗುವೆ. ಅಲ್ಲಿಯವರೆಗೆ ಸಂಗೀತವನ್ನು ಪ್ರೀತಿಸಿ, ನಗುತ್ತಿರಿ, ಆರೋಗ್ಯವಾಗಿರಿ, ಜೀವನವನ್ನು ಸಂತೋಷದಿಂದ ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಹಾಗೆಯೇ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ ಎಸ್ಡಿಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
2: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
1: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
2: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
1: ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜ್ ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ಕಾಲೇಜಿರೋ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳತೋ ಸಿರೂತ ತಿಂಗಳ ಸಂಪಿನ ನಾಲ ಮತ್ತು ವಾರತ್ತೋ ಲಾಸ್ಟ್ ತಿಂಗಳ ಸರ್ ವಿಶೇಷ ಮಾಯೋ ಬ್ಯಾರಿ ಪಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಳ ಪ್ರತಿಭೆ ಅನುಭವ ಕವನ ಕತೆ ಪಾಠ ಪಿನ್ನ ಚೊಮ್ಮೆ ವಿಚಾರಂಗ ಶೇರ್ ಹಾಕುವ ಇದರ ಬಾರಿ ನಲ್ಲ ವೇದಿಕೆ. ನಿಂಗ ನಂಗಳ ಕಾರ್ಯಕ್ರಮತ್ತ ಭಾಗವಹಿಸರು ಬ್ಯಾರಿ ಬಾಸರ ಹೆಸರು ಸಂಸ್ಕೃತಿ ನಿಂಗಳ ಧ್ವನಿರು ಕೇಪಾಟರು ತಪ್ಪಾಂಟೆ ಕಾದು ಕೊಡುಕರು ಎಸ್ ಡಿ ಎಂ ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇದು ಪ್ರೇಮದ ನಾದ
1: ನಾದ ನಾದ ಪ್ರೇಮದ ನಾದ
0: ಇದು ಜನಸಮುದಾಯದ ನಾದ
2: ನಾದಮಯ ಏ ಲೋಕವೆಲ್ಲ ನಾದಮಯ
0: ಇದು ನಿಮ್ಮದೇ ರೇಡಿಯೋ ನಿಮ್ಮದೇ ಧ್ವನಿ ರೇಡಿಯೋ ನಿನಾದ 90.4 ಎಫ್ಎಂ ಇದು ಜನಮನದ ನಾದ ತರಂಗ ರೇಡಿಯೋ ನಿನಾದ 90.4 ಎಫ್ಎಂ ಇದು ಜನಮನದ ನಾದ ತರಂಗ

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನೀನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತ್ರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ ಧರ್ಮಸ್ಥಳ.
1: ಯಾನ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ.
2: ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ.

ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಕ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸೆತಾನೆ, ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಎಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ.

0: ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ. ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

ನೀರಿನ ಬಳಕೆ ಮಾಡುವುದು ನಮ್ಮೆಲ್ಲರ ಹಕ್ಕು. ಆದರೆ ನೀರನ್ನು ಉಳಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬೆಳಗ್ಗೆ ಸ್ನಾನ, ಶೌಚ ಅಥವಾ ಬಟ್ಟೆ ತೊಳೆಯುವಾಗ ಕಡಿಮೆ ನೀರನ್ನು ಬಳಸೋಣ. ಭವಿಷ್ಯದ ಪೀಳಿಗೆಗಾಗಿ ನೀರನ್ನು ಉಳಿಸೋಣ. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋ ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
1: ಎರಡು ಮನದ ಮಾತೆ, ಒಂದು ಯುಗಳ ಗೀತೆ, ಅದರ ಪ್ರೇಮ ರಾಗ ಮಧುರಮಯ.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.

0: ఈరోజు సముదాయ బాణలి రేడియో నినాద 90.4 ఎఫ్ఎం లో ప్రతి తింగల్తో సురుతో తింగలాసం పిన్న నాలా మత్తవారతో లాస్ట్ తింగలాసం విశేషమాయో బ్యారి బాసిరో కార్యక్రమంగా ప్రసారాయో ఉండు. നിങ്ങളുടെ പ്രതിഭ അനുഭവ കവന കത്ത് പാട്ട് പിന്നെ ചൊമ്മ വിചാരങ്ങ ഷെയർ ആക്കുകോ. ഇതൊരു ഭാരി നല്ല വേദിക്ക. നിങ്ങൾ ഞങ്ങളുടെ കാര്യക്രമത്തെ ഭാഗവഹിച്ചു ബാരി ബാസര എസില് സംസ്കൃതി നിങ്ങളുടെ ധ്വനിയോ കെ പാട്ടരു തപ്പാണ്ട് കാത് കൊടുക്കരു. SDM കോളേജ് സമുദായ ബാനുലി റേഡിയോ നിനാദ 90.4 FM.
1: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
2: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
1: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
2: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 08256236961.
1: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ಸುತ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ದಿನಾದ 90.4 FM. ಸಂಗೀತಕ್ಕೆ ಭಾಷೆ ಇಲ್ಲ, ಭಾವನೆಗಳಿಗೆ ಗಡಿಯಿಲ್ಲ, ನಿಮ್ಮ ಮನಸ್ಸಿಗೆ ಮುದ ನೀಡುವ ಸುಮಧುರ ಕನ್ನಡ ಚಿತ್ರಗೀತೆಗಳ ಸಂಗಮ ಇದು ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಪಿ ಕಡಪ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ರೇಡಿಯೋ ನಿನಾದ 90.4 FM. ಸಂಗೀತ ಎಂದರೆ ಅದು ಕೇವಲ ಮನೋರಂಜನೆ ಮಾತ್ರವಲ್ಲ, ಮನಸ್ಸಿನ ಭಾವನೆಗಳಿಗೆ ಜೀವ ತುಂಬುವ ಒಂದು ಅದ್ಭುತ ಅನುಭವ. ಅಂತದೇ ಮತ್ತೊಂದು ಸುಮಧುರ ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದೀಗ 99 ಕನ್ನಡ ಚಲನಚಿತ್ರದಿಂದ ಸಂಚಿತ್ ಹೆಗ್ಡೆ ಮತ್ತು ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ. ಕವಿರಾಜ್ ಅವರ ಮನಮೆಚ್ಚುವ ಸಾಹಿತ್ಯದ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚ.

ನವೀಕರಣ. ಇದು ರೇಡಿಯೋ ಇನಾದ 90.4 FM. ಇದೀಗ ಮತ್ತೊಂದು ಪ್ರೇಮ ಗೀತೆ ನಿಮ್ಮ ಮನಸ್ಸನ್ನು ರಂಜಿಸಲು ಸಿದ್ಧವಾಗಿದೆ. ಅಮರ್ ಚಿತ್ರದ ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಈ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು

ನೀವು ಕೇಳ್ತಾ ಇದ್ರಿ ಸವಿಕಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಕೇಳಲಿರುವ ಗೀತೆ ಸಂಗೀತ ಪ್ರಿಯರ ಹೃದಯ ಗೆದ್ದ ಯುಗಳ ಗೀತೆ. ದಿಲ್ ರಂಗಿಲಾ ಚಿತ್ರದಿಂದ ಜಯಂತ್ ಕಲ್ಕುಣಿ ಅವರ ಭಾವಪೂರ್ಣ ಸಾಹಿತ್ಯದಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಅವರ ಸಂಗೀತದ, ಅಂಕಿತ್ ತಿವಾರಿ ಮತ್ತು ಪ್ರಿಯಾ ಹಿಮೇಶ್ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಗೀತೆ ಬರ್ಫಿ ಚಿತ್ರದಿಂದ ಕವಿರಾಜ್ ಅವರ ಭಾವಪೂರ್ಣ ಸಾಹಿತ್ಯವಿದ್ದು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಸಂಗೀತವು ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಅದ್ಭುತ ಶಕ್ತಿ ಎಂದೇ ಹೇಳಿದರೂ ತಪ್ಪಾಗಲಾರದು. ಈ ಸಂಗೀತ ನಮ್ಮ ಬದುಕಿನ ಕ್ಷಣ ಕ್ಷಣಕ್ಕೂ ಪ್ರೀತಿಯ ಅಲೆಗಳ ಸ್ನೇಹಿತ ಇದ್ದಂತೆ ಅಲ್ವಾ? ಇಂದಿನ ಸಂಚಿಕೆಯ ಸಂಗೀತ ಯಾನವನ್ನು ಮುಗಿಸುವ ಸಮಯ ಬಂದಿದೆ. ಮುಂದೆ ಮತ್ತೊಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಧುರ ಗೀತೆಗಳೊಂದಿಗೆ ಭೇಟಿಯಾಗುವೆ. ಅಲ್ಲಿಯವರೆಗೆ ಸಂಗೀತವನ್ನು ಪ್ರೀತಿಸಿ, ನಗುತ್ತಿರಿ, ಆರೋಗ್ಯವಾಗಿರಿ, ಜೀವನವನ್ನು ಸಂತೋಷದಿಂದ ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಹಾಗೆಯೇ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

0: ಮಾತರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ, ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೆರೀದ್ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾವು ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ ಯಶಸ್ ಆವಡನ್ನು ಪ್ರಾರ್ಥಿಸ.
1: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

ಹಾಯ್ ನಮಸ್ಕಾರ, ನೀವ್ ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಯಾರ ಮನೆಯಲ್ಲಿ ಗಾಡಿಗಳು ಇಲ್ಲ ಹೇಳಿ? ನಾಲ್ಕು ಚಕ್ರದ್ದು ಅಲ್ಲದೆ ಹೋದ್ರು ಎರಡು ಚಕ್ರದ್ದಾದ್ರೂ ಇದ್ದೇ ಇರುತ್ತೆ. ಗಾಡಿ ಇದ್ರೆ ಸಾಕಾಗಲ್ಲ, ಗಾಡಿ ಓಡಿಸೋಕೆ ಬೇಕಾಗೋ ರೂಲ್ಸ್ ಕೂಡ ಗೊತ್ತಿರಬೇಕು. ಕೇವಲ ರೂಲ್ಸ್ ಗೊತ್ತಿದ್ರೆ ಸಾಕಾಗಲ್ಲ, ಅದನ್ನ ಫಾಲೋ ಕೂಡ ಮಾಡಬೇಕು. ನಮ್ಮ ಅಜಾಗರೂಕತೆಯಿಂದ ಇನ್ನೊಬ್ಬರಿಗೆ, ಇನ್ನೊಬ್ಬರಿಂದ ನಮ್ಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಟ್ರಾಫಿಕ್ ನಿಯಮಗಳನ್ನ ಜಾರಿಗೆ ತಂದಿದೆ. ಆದ್ರೆ ನಮ್ಮ ಜನರು ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕೆ ಅಂತ ತಿಳ್ಕೊಂಡು ಎರ್ರಾಬಿರಿಯಾಗಿ ರಸ್ತೆಯಲ್ಲೆಲ್ಲ ಮನ ಬಂದಂತೆ ಓಡಾಡ್ತಾರೆ. ಕಳೆದೊಂದು ವರ್ಷದಿಂದ ಭಾರತದಲ್ಲಿ ಸುಮಾರು 5 ಲಕ್ಷ ರಸ್ತೆ ಅಪಘಾತಗಳಾಗ್ತವೆ ಎಂದು ಮೂಲಗಳು ತಿಳಿಸಿವೆ. ಹಾಗಾದ್ರೆ ಈ ರಸ್ತೆ ಅಪಘಾತ ಉಂಟಾಗ್ತಿರೋದಾದ್ರೂ ಹೇಗೆ? ಇದನ್ನ ನಾನಿಲ್ಲಿ ಮಾತಾಡ್ತೀನಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಟ್ಯೂರು

0: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಿಶಿಲ.

ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 ಎಫ್ಎಂಗೆ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆಯ ಬಗೆಗಿನ ಕಾರ್ಯಕ್ರಮ ಮುಂದುವರಿಸೋಣ. ವಾಹನ ಚಲಾಯಿಸುವ ಮುನ್ನ ನಾವು ಮೊದಲು ಗಮನಿಸಬೇಕಾದ ವಿಷಯ ಅಂದ್ರೆ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸೋದು. ಇವಾಗ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಕೇವಲ ಪೊಲೀಸರ ಕಣ್ ತಪ್ಪಿಸಲು ಮಾತ್ರ. ಪೊಲೀಸರಿಗೋಸ್ಕರ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಧರಿಸೋರು ತಿಳ್ಕೊಳ್ಳಬೇಕಾದದ್ದು ಏನು ಅಂದ್ರೆ, ಪ್ರತಿಯೊಂದು ಜೀವವು ಅಮೂಲ್ಯವೇ. ನಮ್ಮ ಜೀವದ ಜೊತೆ ಅಥವಾ ಇನ್ನೊಬ್ಬರ ಜೀವನದ ಜೊತೆ ಆಟವಾಡುವ ಹರಸಾಹಸಕ್ಕೆ ಎಂದೂ ಮುಂದಾಗಬಾರದು. ಹೇರ್ ಫಾಲ್ ಆಗುತ್ತೆ, ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೆಲ್ಮೆಟ್ ಹಾಕದೆ ಇದ್ರೆ ನಮ್ಮ ಅಮೂಲ್ಯವಾದ ಜೀವನವು ಹಾಳಾಗೋಗುತ್ತೆ. ಇದಕ್ಕೇನಂತೀರಾ? ಇನ್ ಮುಂದೆ ಆದ್ರೂ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಹಾಕೋದನ್ನ ಮರೀದೆ ಫಾಲೋ ಮಾಡೋಣ. ಇನ್ನು ವೀಲಿಂಗ್ ಬಗ್ಗೆ ಅಂತೂ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: खुशी खजाने विद आरजे अर्शिता शीला।
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ವೀಲಿಂಗ್ ಪ್ರಿಯರೇ, ಇಲ್ಲೊಮ್ಮೆ ಕೇಳಿ. ವೀಲಿಂಗ್ ಅಂದ್ರೆ ಹುಚ್ಚು ಅಂತ ಅನೇಕರು ಹೇಳ್ತಾರೆ. ಆದ್ರೆ ವೀಲಿಂಗ್ ಬರೀ ಹುಚ್ಚಲ್ಲ, ಅದೊಂದು ಜೀವ ಕಳೆಯುವ ಮೋಜಿನ ಆಟ. ಟೂ ವೀಲರ್ ಹೊಂದಿರೋ ಬಿಸಿ ರಕ್ತದ ಯುವಕರೆಲ್ಲ ಕ್ಷಣಿಕ ಸುಖಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿನ ಲೈಕ್ ಶೇರ್ಗಾಗಿ ತಮ್ಮ ಪ್ರಾಣದ ಜೊತೆ ಆಟಕ್ಕಿಳಿತಿದ್ದಾರೆ. ತಮ್ಮ ಮೋಜಿನ ಹುಚ್ಚಿಗೆ ಯುವಕರು ಪ್ರಾಣ ಕಳೆದುಕೊಂಡ್ರೆ ವ್ಯಥೆ ಪಡುವವರು ಮಾತ್ರ ಹೆತ್ತವರು. ಯುವಕರೇ, ವೀಲಿಂಗ್ ಗೋಜಿಗೆ ಹೋಗುವ ಮುನ್ನ ಸ್ವಲ್ಪ ನಿಮ್ಮ ಅಮೂಲ್ಯವಾದ ಜೀವದ ಬಗ್ಗೆ ಯೋಚಿಸಿ. ಕ್ಷಣಿಕ ಶೋಕಿಗೆ ಜೀವನವೇ ಬಲಿಯಾಗದಿರಲಿ. ಇನ್ನು ವೀಲಿಂಗ್ ನಷ್ಟೇ ಭಯಂಕರವಾದದ್ದು ಓವರ್ಟೇಕ್. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದೆ ಕೊಡ್ತೀನಿ. ಅಲ್ಲಿವರೆಗೂ ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಸಾಂಗ್ ಬರ್ತಾ ಇದೆ, ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತ ಶಿಶಿಲ. ವಾಹನ ಚಾಲಕರ ಇನ್ನೊಂದು ಅತಿದೊಡ್ಡ ಸಮಸ್ಯೆ ಅಂದ್ರೆ ಅದು ಓವರ್ಟೇಕ್ ಮಾಡೋದು. ಈ ಓವರ್ಟೇಕ್ ಗೋಜಿನಿಂದ ಪ್ರತಿದಿನವೂ ಒಬ್ರಲ್ಲ ಒಬ್ರು ಬಲಿಯಾಗ್ತಾನೆ ಇದ್ದಾರೆ. ಓವರ್ಟೇಕ್ ಮಾಡುವ ಭರದಲ್ಲಿ ಸ್ಪೀಡ್ ಹೆಚ್ಚಿಸಿ ತೀವ್ರ ಅಪಘಾತಕ್ಕೆ ಒಳಗಾಗ್ತಾರೆ. ಓವರ್ಟೇಕ್ ಮಾಡುವ ಮುನ್ನ ಒಮ್ಮೆ ಯೋಚಿಸಿ. ಒಂದು 5-10 ನಿಮಿಷ ತಡವಾದ್ರೆ ಏನೂ ಆಗೋದಿಲ್ಲ, ಆದ್ರೆ ಅತಿಯಾದ ವೇಗದಿಂದ ಏನ್ ಬೇಕಾದ್ರೂ ಸಂಭವಿಸಬಹುದು. ಈ ಅಪಾಯಕಾರಿ ಓವರ್ಟೇಕ್ ನಿಂದಾಗಿ ಅದೆಷ್ಟೋ ಸಾವು ನೋವುಗಳಾಗಿವೆ. ಆದ್ರೂ ಜನರಿಗೆ ಇದರ ಬಗ್ಗೆ ಪರಿಜ್ಞಾನವೇ ಇಲ್ಲ. ಮೂಲಗಳ ಪ್ರಕಾರ ಕಳೆದ ವರ್ಷ 9,000 ಅಪಘಾತಗಳು ಓವರ್ಟೇಕ್ ನಿಂದಾಗಿ ನಡೆದಿದೆ. ಇನ್ನಾದ್ರೂ ಜನ ಎಚ್ಚೆತ್ಕೊಳ್ಬೇಕು. ಇನ್ ಕೊನೆಯದಾಗಿ ಒಂದ್ ವಿಷಯದ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಸಾಂಗ್ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.
2: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತ ಶಿಶಿಲ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮೊಬೈಲ್ ಬಳಸ್ಕೊಂಡು ವಾಹನ ಚಲಾಯಿಸೋದು ತುಂಬಾ ದೊಡ್ಡ ತಪ್ಪು. ನಾವು ವಾಹನ ಚಲಾವಣೆ ವೇಳೆ ನಮ್ಮ ಪೂರ್ತಿ ಗಮನ ರಸ್ತೆಯ ಮೇಲಿರಬೇಕು. ಆದ್ರೆ ಮೊಬೈಲ್ ಬಳಸೋದ್ರಿಂದ ನಮ್ಗೆ ರಸ್ತೆ ಮೇಲೆ ಗಮನ ಕೊಡೋಕಾಗಲ್ಲ, ಅಪಘಾತಗಳು ಕೂಡ ಸಂಭವಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ವಾಹನ ಚಲಾಯಿಸುವಾಗ ಕರೆಯಲ್ಲಿರುವುದು, ಮೆಸೇಜ್ ಮಾಡುವುದು, ಇದ್ಯಾವುದನ್ನ ಮಾಡಬಾರದು. ಮನುಷ್ಯ ಎಷ್ಟೇ ವಿದ್ಯಾವಂತನಾಗಿದ್ರೂ ರಸ್ತೆಯ ನಿಯಮಗಳ ವಿಷಯದಲ್ಲಿ ಮೂರ್ಖತನ ತೋರುವುದು ಸಾಮಾನ್ಯವಾಗಿದೆ. ಸೊ ಟ್ರಾಫಿಕ್ ರೂಲ್ಸ್ ಗಳನ್ನ ನಮ್ಗಿರುವ ಹೊರೆ ಅಂತ ಭಾವಿಸದೆ ನಮ್ಮ ಪಾಲಿಗಿರುವ ರಕ್ಷಾ ಕವಚ ಅನ್ಕೊಂಡ್ರೆ ಅಪಘಾತಗಳ ಸಂಖ್ಯೆಯು ಕಡಿಮೆ ಆಗುತ್ತೆ, ಪ್ರಾಮಾಣಿಕರ ಜೀವವೂ ಉಳಿಯುತ್ತೆ. ಇವತ್ತಿನ ಈ ಮಾಹಿತಿ ಜೊತೆಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: खुशी खजाने विद आरजे अर्शिता शीला।
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಕ್ಲಿಕ್ಲು ಕೇಳಂದುಲ್ಲರು ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

0: ಮಕ್ಕಳು ಕೇಳಂದುಲ್ಲರು ರೇಡಿಯೋ ನಿನಾದ 90.4 FM.
1: ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳ್ತೋ ಸಿರೂತ ತಿಂಗಳಾಸಂ ಪಿನ್ನ ನಾಲ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಬಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಲು ಪ್ರತಿಭೆ ಅನುಭವ ಕವನ ಕತೆ ಪಾಠ ಪಿನ್ನ ಚೊಮ್ಮೆ ವಿಚಾರಂಗ ಶೇರ್ ಹಾಕುಗೋ ಇದರ ಬಾರಿ ನಲ್ಲೋ ವೇದಿಕೆ. ನಿಂಗ ನಂಗಲು ಕಾರ್ಯಕ್ರಮತ್ ಭಾಗವಹಿಸರು ಬ್ಯಾರಿ ಬಾಸಿರ ಹೆಸರು ಸಂಸ್ಕೃತಿ ನಿಂಗಲು ಧ್ವನಿರೋ ಕೇಪಾಟರು ತಪ್ಪಾಂಟೆ ಕಾದು ಕೊಡುಕರು ಎಸ್ ಡಿ ಎಂ ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಇದು ರೇಡಿಯೋ ನಿನಾದ 90.4 FM. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವ.
1: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
0: ಈ ಸರಣಿ ಕಾರ್ಯಕ್ರಮದ ಮೊದಲ ಕಂತಿನಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ ಕುರಿತು ಪ್ರಹಸನ ಮತ್ತು ಮಾಹಿತಿ ಪ್ರಸಾರವಾಗಲಿದೆ.
1: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
2: ತಾತ, ನಾನು ಒಳಗ್ ಬರಬಹುದಾ? ನೀವ್ ಸಿದ್ಧವಾಗಿದ್ದೀರಾ?
3: ಒಂದ್ ನಿಮಿಷ ಪುಟ್ಟಿ, ಇನ್ನೇನ್ ಒಂದ್ ನಿಮಿಷದಲ್ಲೇ ರೆಡಿ ಆಗ್ತೀನಿ.
2: ಓ ಏನ್ ತಾತ, ಹುಡ್ಗಿರ್ ಯಾವಾಗ್ಲೂ ರೆಡಿ ಆಗಕ್ಕೆ ಬಹಳ ಸಮಯ ತಗೊಳ್ತಾರೆ ಅಂತ ನೀವೆಲ್ಲ ಹೇಳ್ತಿರ್ತೀರಾ, ಆದ್ರೆ ನೋಡು, ನಾನ್ ನಿನ್ಗಿಂತ ಮುಂಚೆನೆ ರೆಡಿ ಆಗಿದ್ದೀನಿ. ನೀನ್ ನೋಡಿದ್ರೆ ಇನ್ನು ಒಂದ್ ನಿಮಿಷ ಬೇಕು ಅಂತಿದ್ಯಾ?
3: ಈಗ ನೀನ್ ನನಗಿಂತ ಫಾಸ್ಟ್ ಪುಟ್ಟಿ, ಆದ್ರೆ ನೆನಪಲ್ಲಿಡು, ನನಗೆ ವಯಸ್ಸಾಗಿದೆ, ಎಚ್ಚರಿಕೆಯಿಂದ ಇರಬೇಕಾದ ಹಂತ ತಲುಪಿದೀನಿ ಕಣಮ್ಮ, ಗಡಿಬಿಡಿ ಮಾಡೋಕ್ಕಾಗಲ್ಲ.
2: ಏನಂದೆ ಹಂಗಂದ್ರೇನ್ ತಾತ?
3: ನೋಡು, ಇದರರ್ಥ ಹೊರಗಡೆ ಥಂಡಿ ಇದೆ, ಅದರಿಂದ ನಾನು ಬೆಚ್ಚಗಿರೋ ಬಟ್ಟೆಗಳನ್ನ ಧರಿಸ್ಬೇಕು, ಸ್ವೆಟರು, ಸ್ಕಾರ್ಪು, ಟೋಪಿ ಹಾಕೊಳ್ಬೇಕು, ಇಲ್ಲೇ ಇದ್ರೆ ಅಕ್ಷಿ ಈ ತರ ಆಗೋಗುತ್ತೆ.
2: ಇದರರ್ಥ ನಿಮ್ಗಿಂತ ನಾನು ಗಟ್ಟಿ ಮುಟ್ಟಾಗಿದ್ದೀನಿ ಅಂತ ತಾನೆ?
3: ಅಷ್ಟೇ ಅಲ್ಲ ಪುಟ್ಟಿ, ನನಗಿಂತ ಹೆಚ್ಚು ಬುದ್ಧಿವಂತಳು ಸಹ.
2: ಓ ಹಾಗೇನಿಲ್ಲ, ನನ್ ಸ್ನೇಹಿತನ್ ಪಾರ್ಟಿಯನ್ ಬಿಟ್ಬಿಟ್ಟು ನಿನ್ನ ಮತ್ತೆ ನಿನ್ ಫ್ರೆಂಡ್ಸ್ ಜೊತೆ ಸಮಯ ಕಳೆಯೋಕೆ ನನ್ನನ್ನು ಒಪ್ಸಿದ್ಯಲ್ಲ, ಹಾಗಾಗಿ ನೀನೇ ಬುದ್ಧಿವಂತ ತಾತ.
3: ಹ್ಮ್, ಅದಕ್ಕೆ ಬಹಳ ತಲೆ ಓಡಿಸ್ಬೇಕಾಗಿತ್ತಲ್ವಾ, ಇದಕ್ ನೀನು ನನ್ನನ್ನ ಜಾಣ ಅಂತಾನೆ ಕರಿಬೇಕು.
2: ಸರಿ, ಹಾಗಿದ್ರೆ ನಾವು ಹೊರಡೋಣ ತಾತ.
3: ಹ್ಮ್, ನನ್ ಮುದ್ದು ಲಕ್ಷ್ಮಿ, ಹೋಗೋಣ ಪುಟ್ಟಿ.
2: ತಾತ, ನಾನಿಲ್ಲಿ 4 ದಿನ ಇರೋದು, ದಯವಿಟ್ಟು ನಿಮ್ ಸ್ನೇಹಿತರ ಮುಂದೆ ನನ್ನ ತಮಾಷೆ ಮಾಡ್ಬೇಡಿ.
3: ಹೇ ಪುಟ್ಟಿ, ಯೋಚನೆ ಮಾಡ್ಬೇಡ, ನಾನ್ ಹಾಗೆಲ್ಲ ನಿನಗೆ ಅವಮಾನ ಮಾಡಲ್ಲ, ಬಾ ಮೊದಲು ಎಲ್ರು ಭೇಟಿ ಮಾಡೋಣ.
2: ಅದ್ ಸರಿ ತಾತ, ನಿಮ್ ಸ್ನೇಹಿತರ ಬಗ್ಗೆ ನನ್ಗೆ ತುಂಬಾ ಹೇಳ್ತಿದ್ರಿ, ಆದ್ರೆ ನನ್ ಬಗ್ಗೆ ಅವ್ರಿಗೇನಾದ್ರೂ ಹೇಳಿದಿರಾ?
3: ಹ್ಮ್, ಖಂಡಿತ ಹೇಳಿದೀನಿ.
2: ಹೌದಾ, ಏನ್ ಹೇಳಿದಿರಾ ತಾತ?
3: ಏನಂದ್ರೆ, ನೀನು ಸಮಾಜಶಾಸ್ತ್ರವನ್ನ ಓದ್ತಾ ಇದೀಯಾ, ಹೇಗೆ ಸಮುದಾಯದ ಸೇವೆಯಲ್ಲಿ ತೊಡಸ್ಕೊಂಡಿದ್ಯಾ, ನಿನಗೆ ರಜಾ ದಿನಗಳಿರೋದ್ರಿಂದ ನನ್ನನ್ನ ಭೇಟಿ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ಯಾ, ಮತ್ತೆ ಅಟಲ್ ವಯೋ ಅಭ್ಯುದಯ ಯೋಜನೆಯ ಬಗ್ಗೆ ವಿವರಗಳನ್ನ ತಿಳಿಸ್ಕೊಡ್ತೀಯಾ ಅಂತ ಎಲ್ರಿಗೂ ಹೇಳಿದೀನಿ.
2: ಹ್ಮ್, ಒಳ್ಳೇದು, ನೀನು ನನ್ನ ಸರಿಯಾದ ಜೊತೆಗಾರ ತಾತ.
3: ತುಂಬಾ ಧನ್ಯವಾದಗಳು ಪಾರ್ಟ್ನರ್.
2: ನಾನು ನನ್ನ ಡಿಗ್ರಿ ಮುಗಿಸಿದ್ಮೇಲೆ ನನ್ನ ಸ್ವಂತ ಸಮಾಜ ಸೇವೆ ಸಂಸ್ಥೆನ ಪ್ರಾರಂಭ ಮಾಡ್ತೀನಿ, ಆಗ ನಿನ್ನೇ ನನ್ನ PR ಮ್ಯಾನೇಜರ್ ಆಗಿ ಮಾಡ್ಕೊಳ್ತೀನಿ ತಾತ.
3: ಹ್ಮ್, ಬಹುಶಃ ಒಂದು ದಿನ ನಾನಿನ PR ಮ್ಯಾನೇಜರ್ ಆಗ್ಬಹುದು, ಆದ್ರೆ ಈಗ ಸದ್ಯಕ್ಕೆ ನೀನ್ ನನ್ನ ಡ್ರೈವರ್ ಆಗ್ಬೇಕು.
2: ಓಹೋ, ಸಂತೋಷವಾಗಿ ಬನ್ನಿ ತಾತ, ಹೋಗೋಣ.
3: ಹ, ಹೋಗೋಣ ಹೋಗೋಣ, ಬಹುಶಃ ಅವರೆಲ್ಲರೂ ನಮ್ಗಾಗಿ ಕಾಯ್ತಾ ಇದಾರೆ ಅನ್ಸುತ್ತೆ.
2: ನಿಮ್ ಡ್ರೈವರ್ ಮೇಲೆ ವಿಶ್ವಾಸ ಬಿಡಿ ತಾತ, ನಾವು ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ತಲುಪ್ತಿದ್ದೇವೆ. ಅಲ್ಲಿಗೆ ಹೋಗೋ ದಾರಿಯಲ್ಲಿ ನೀನು ಮತ್ತೆ ನಿನ್ನ ಸ್ನೇಹಿತರು ಸೇರ್ಕೊಂಡು ಹಾಡು ಬರೆದು ಸಂಗೀತ ಹಾಕಿದ್ರಲ್ಲ, ಆ ಹಾಡನ್ನ ಹಾಡಿ.
3: ಹ್ಮ್, ಸರಿ ಮತ್ತೆ ಕೇಳಿಸ್ಕೋ.

ಸಕಲರ ಪೊರೆವ ಓ ಜಗದ ತಂದೆ, ಭುವನಕ್ಕೆ ನಮ್ಮನು ತಂದೆ. ಸಕಲರ ಪೊರೆವ ಓ ಜಗದ ತಂದೆ, ಭುವನಕ್ಕೆ ನಮ್ಮ

0: ರಷ್ಯಾ ಎರಡು ಹಿರಿಯ ನಾಗರಿಕರೆಲ್ಲ ಸೇರಿದ್ದಾರೆ.
1: ಸರಿ ಪುಟ್ಟಿ, ಪ್ರಾರಂಭಿಸಿ. ಮತ್ತೆ
2: ನಾವು ಸ್ವಲ್ಪ ತಡವಾಗಿ ಬಂದ್ವಿ ಅನ್ಸತ್ತೆ, ಎಲ್ಲರೂ ಕ್ಷಮಿಸ್ಬೇಕು.
3: ಏನಾದ್ರೂ ಪ್ರಾರಂಭ ಮಾಡ್ಬೇಕು ಅಂದ್ರೆ ಅದಕ್ಕೆ ಯಾವತ್ತು ತಡ ಅನ್ನೋದಿಲ್ಲ ಅಂತ ನೀನೆ ಹೇಳ್ತಿದ್ದಾನೆ.
2: ಹೌದು ಹೌದು, ಪ್ರಾರಂಭಿಸೋಣ. ಹಾಗಿದ್ರೆ ನನ್ನ ಪಾರ್ಟ್ನರ್ ಲಕ್ಷ್ಮಿ ಈ ಅಟಲ್ ವಯೋ ಅಭ್ಯುದಯ ಯೋಜನೆ ಅಂದ್ರೆ ಏನು ಅಂತ ಹೇಳ್ತಾಳೆ.
1: ಏನಮ್ಮ ಪುಟ್ಟಿ, ಅದು ಹೆಸರೇ ಅಷ್ಟು ಕಷ್ಟ ಇದೆ. ಅಟಲ್ ವಯೋ
0: ಹೆಸರೇನ್ ಸ್ವಲ್ಪ ಕಷ್ಟ ಆಗಿರ್ಬೋದು, ಆದ್ರೆ ನಿಮ್ಮ ಜೀವನವನ್ನೇ ಸುಲಭಗೊಳಿಸುವಂತದ್ದು ಈ ಯೋಜನೆ.
3: ಚೆನ್ನಾಗಿದೆ, ಹೆಸರಲ್ಲೇನಿದೆ ರಮಣ, ಅದನ್ನು ಅಟಲ್ ಯೋಜನೆ ಅಂತ ಕರೆಯೋಣ ಬಿಡು.
1: ಹೌದು, ಅಟಲ್ ಯೋಜನೆ ಚೆನ್ನಾಗಿದೆ. ನಮ್ಮ ಅಟಲ್ ಜಿ ಅವರಂತೇನೆ ಚೆನ್ನಾಗಿದೆ ಅಂತ ಅನ್ಸುತ್ತೆ.
2: ಈ ಹೆಸರು ಎಲ್ರಿಗೂ ಇಷ್ಟ ಆಯ್ತು ಅನ್ಸುತ್ತೆ. ಇದರಿಂದ ಏನಾದ್ರೂ ಸಮಸ್ಯೆ ಇದೆಯಾ ಪುಟ್ಟಿ? ಇದೇ ಹೆಸರಿದ್ರೆ ಒಳ್ಳೇದಲ್ವೇ?
0: ಖಂಡಿತ ತಾತ, ಈಗಾಗ್ಲೇ ನೀವೆಲ್ಲರೂ ಯೋಜನೆಯ ಆಶಯವನ್ನ ಅರ್ಥ ಮಾಡ್ಕೊಂಡಿದ್ದೀರಿ ತಾನೆ.
1: ಆದ್ರೆ ನೀವಿನ್ನು ಯೋಜನೆಯ ಬಗ್ಗೆ ನಮ್ಗೆ ಹೇಳೇ ಇಲ್ಲ. ಅದ್ ಹೇಗ್ ನಾವು ಯೋಜನೆಯ ಸಾರವನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತೀರಾ?
0: ಈ ಯೋಜನೆಯ ಮೂಲ ಉದ್ದೇಶವೆಂದ್ರೆ ಸುಲಭ ಮಾರ್ಗಗಳ ಮೂಲಕ ಹಿರಿಯರ ಜೀವನವನ್ನ ಸರಳಗೊಳಿಸೋದು. ನೀವೀಗಾಗ್ಲೇ ಕಷ್ಟ ಕಠಿಣವಾಗಿದ್ದ ಹೆಸರನ್ನೇ ಕೇವಲ ಒಂದು ಕ್ಷಣದಲ್ಲಿ ಸುಲಭಗೊಳಿಸ್ಬಿಟ್ರಿ ನೋಡಿ. ಮತ್ತೆ
3: ಇದು ಸಣ್ಣ ವಿಷಯವಾಗಿರ್ಬೋದು ಲಕ್ಷ್ಮೀಪುಟಿ, ಆದ್ರೆ ನಿನ್ ಮೆಚ್ಚುಗೆ ಮಾತುಗಳು ನಿಜವಾಗಿಯೂ ನಮ್ಮೆಲ್ಲರ ಉತ್ಸಾಹ ಹೆಚ್ಚಿಸಿದೆ.
1: ನಾವೇನೋ ದೊಡ್ಡ ಸಾಧನೆ ಮಾಡಿದೀವಿ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ನಾವಿನ್ನೂ ಉಪಯುಕ್ತವಾಗಿದ್ದೀವಿ ಅಂತಾಯ್ತು.
3: ಆದ್ರೆ ನಮ್ ಕುಟುಂಬದವ್ರಿಗೆ ಮಾತ್ರ ನಾವು ಅಷ್ಟೇನು ಉಪಯುಕ್ತವಾಗಿ ಕಾಣೋದಿಲ್ಲ.
4: ಅವರು ಕೊನೆ ಪಕ್ಷ ಮಾತಾಡಿದ್ರೆ ಸಾಕು, ನಾವು ಪ್ರಯೋಜನಕ್ಕೆ ಬರ್ತೀವಂತ ಅನ್ಸತ್ತೆ. ಮನೆಯವರ್ಯಾರು ನಮ್ಗಾಗಿ ಎರಡ್ ನಿಮಿಷ ಸಹ ಕೊಡಲ್ಲ.
2: ಇಲ್ಲ, ಹಾಗಲ್ಲ. ಈ ದಿನಗಳಲ್ಲಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ತೊಡಗಿರ್ತಾರೆ. ಎಲ್ರಿಗೂ ತಮ್ಮದೇ ಆದ ಒತ್ತಡಗಳು ಇರುತ್ತೆ.
3: ನಮ್ಮ ನಮ್ಮ ಮಕ್ಕಳನ್ನ ಹೆತ್ತು ಸಾಕಿ ಬೆಳೆಸುವಾಗ ಸಾಕಷ್ಟು ಒತ್ತಡವನ್ನ ನಾವು ಎದುರಿಸಿದ್ವಿ ತಾನೆ. ಆಗ ಅವರೊಡನೆ ನಾವು ಮಾತಾಡೋದೇನಾರು ನಿಲ್ಸಿದ್ವಾ? ಇಲ್ಲ ತಾನೆ.
1: ಏ, ನನ್ನ ಕಣ್ಣಿನ ತೊಂದರೆಗೆ ನನ್ನ ಕರ್ಕೊಂಡೋಗಪ್ಪ ಡಾಕ್ಟರ್ ಹತ್ರ ಅಂತ ನನ್ನ ಮಗನಿಗೆ ಎಷ್ಟು ದಿನಗಳಿಂದ ಹೇಳ್ತಾ ಇದ್ದೀನಿ ಗೊತ್ತಾ? ಅವನು ಕೆಲ್ಸದಲ್ಲಿ ರಜಾ ಕೊಡಲ್ಲ ಅಂತ ಹೇಳ್ತಾನೆ, ಅದು ಬಿಟ್ಟು ಕರ್ಕೊಂಡು ಹೋಗ್ತಾನೆ ಇಲ್ಲ ನೋಡಿ.
4: ನನ್ ಸೊಸೆ ಪ್ರತಿದಿನ ಕೆಲ್ಸಕ್ಕೆ ಹೋಗ್ತಾಳೆ, ನಾನು ಇಡೀ ದಿನ ಮನೇಲೆ ಒಬ್ಬಂಟಿಯಾಗಿರ್ತೀನಿ. ನೆನ್ನೆ ಆ ಟೇಬಲ್ಗೆ ನನ್ ಮೊಣಕಾಲು ಜೋರಾಗಿ ಬಡಿತು, ಪ್ರಾಣ ಹೋಗೋ ಅಷ್ಟು ನೋವಾಯ್ತು. ಹೇಳಕ್ಕಾಗ್ದೆ ಇಡೀ ದಿನ ಹಾಸಿಗೆಯಲ್ಲೇ ಮಲಗಿದ್ದೆ. ನನ್ ಸೊಸೆ ಸಂಜೆ ವಾಪಸ್ ಬಂದ್ಮೇಲೇನೆ ನನಗೆ ಕುಡಿಯೋಕೆ ಒಂದ್ ಲೋಟ ನೀರ್ ಸಿಕ್ಕಿದ್ದು.
2: ಏ ರಮಣ, ಪ್ರೀತಿಯೆಲ್ಲ ನೆನಪಲ್ಲೇ ಇರುತ್ತಪ್ಪ, ಆದ್ರೆ ಈ ದೈನಂದಿನ ಜಂಜಾಟ ಗದ್ದಲದಿಂದಾಗಿ ಮಕ್ಕಳಿಗೆ ಸಮಯ ಸಿಗಲ್ಲ ಅಷ್ಟೇ.
3: ಭರತಣ್ಣ, ನೀ ನಿಜವಾಗ್ಲೂ ಅದೃಷ್ಟಶಾಲಿ. ಯಾಕೆ ಹೇಳಿ, ನಿಮ್ ಮೊಮ್ಮಗಳೇ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾಳ್ವಾ? ಅದಕ್ಕೆ
2: ಸರಿಯಾಗಿ ಹೇಳಿದೆ ನೋಡು.
5: ಮತ್ತೆ ಇಲ್ಲಿಗ್ ಬರೋದು ಅಂದ್ರೆ ಸುಮ್ನೆನಾ? ಎಷ್ಟು ಸಮಯ ಬೇಕಾಗತ್ತೆ? ನಾನು ನನ್ನ ಸ್ವಂತ ಕೆಲ್ಸವನ್ನೆಲ್ಲ ಬಿಟ್ಟು ನನ್ನ ಅತ್ಯಮೂಲ್ಯ ಸಮಯವನ್ನ ಕೂಡ ಕಳ್ಕೊಳ್ತಿದ್ದೀನಿ.
4: ಏನ್ ಹೇಳ್ತಿದ್ಯಾ ಪುಟಿ?
5: ಅಂದ್ರೆ ಕಾರಣವಿಲ್ಲದೆ ಪ್ರತಿ ಬಾರಿಯೂ ನಾನು ಇಲ್ಲಿಗೆ ಬರ್ಬೇಕಾಗಿಲ್ಲ ಅಂತ.
2: ಅಲ್ಲ ಪುಟಿ, ಹಾಗಾದ್ರೆ ಇವರೆಲ್ಲ ತಮ್ಮ ಕೆಲಸಗಳನ್ನ ಹೇಗ್ ಮಾಡಿ ಮುಗಿಸ್ತಾರೆ?
5: ಓ ತಾತ, ಕೇವಲ ಒಂದೇ ಒಂದು ಫೋನ್ ಕರೆ ಸಾಕು ಗೊತ್ತಾ?
1: ಏನೋ, ಒಂದು ಫೋನ್ ಕರೆಯಿಂದ ಎಲ್ಲ ಕೆಲಸ ಮಾಡಿ ಮುಗ್ಸಕಾಗತ್ತಾ? ಹಾಗಿದ್ದಿದ್ರೆ ನಂದೆಲ್ಲ ಕೆಲಸ ಮಾಡಿ ಮುಗ್ಸ ಆರಾಮಾಗಿರ್ತಿದ್ದೆ. ಆ ನನ್ ಮಗನಿಗೆ ದಿನಕ್ಕೆ 8 ಸಲ ಫೋನ್ ಮಾಡ್ತೀನಿ, ಜೊತೆಗೆ ನನ್ ಕಣ್ಣಿನ ದೃಷ್ಟಿನೋ ಅದು ಕೂಡ ದಿನಕ್ ದಿನ ಹಾಳಾಗ್ತಾ ಇದೆ.
5: ಅರೆ ತಾತ, ನೀವು ಸರಿಯಾದ ಸಂಖ್ಯೆ ಕರೆ ಮಾಡ್ತಾ ಇಲ್ಲ, ಅದಕ್ಕಾಗಿ ಇಷ್ಟೆಲ್ಲ ಆಗಿರೋದು.
1: ಏನ್ ಪುಟ್ಟಿ, ನಾನು ನನ್ ಮಗನ್ ನಂಬರ್ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ.
5: ಇರ್ಲಿ ತಾತ, ಈಗ ನಾನ್ ಹೇಳೋ ನಂಬರ್ಗೆ ಕರೆ ಮಾಡಿ.
2: ಓ, ಹಾಗಾದ್ರೆ ಆ ನಂಬರ್ ಅಲ್ಲಿ ಏನ್ ಮ್ಯಾಜಿಕ್ ಇದೆ ಪುಟ್ಟಿ?
5: ಮ್ಯಾಜಿಕ್ ಇದೆ, ನಿಜವಾಗ್ಲೂ ಮ್ಯಾಜಿಕ್ ಇದೆ. ಈ ಸಂಖ್ಯೆಗೆ ಒಂದ್ ಫೋನ್ ಮಾಡಿ ಸಾಕು, ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತೆ.
4: ಕೇಳಕ್ಕೇನೋ ಚೆನ್ನಾಗಿದೆ, ಆದ್ರೆ ನಂಬಕ್ ಬಹಳ ಕಷ್ಟ ಆಗ್ತಿದೆ.
5: ಇದೊಂದ್ಸಲ ನನ್ನನ್ನ ನಂಬಿ, ನಿಮ್ ಫೋನ್ ತೆಗೆದುಕೊಂಡು 14567ಕ್ಕೆ ಡಯಲ್ ಮಾಡಿ.
2: ಏನಮ್ಮ ಪುಟ್ಟಿ, 14567?
5: ಹೌದು, 14567. ಇದು ಹಿರಿಯರ ಸಹಾಯವಾಣಿ.
1: ಓ, ಈ ಸಂಖ್ಯೆಗೆ ಕರೆ ಮಾಡೋದ್ರಿಂದ ಏನೋ ನನ್ನ ಕಣ್ಗಳು ಸರಿ ಹೋಗ್ಬಿಡುತ್ತಾ?
5: ಹೌದು.
3: ಇದು ನನ್ನ ಪಿಂಚಣಿ ಸಮಸ್ಯೆ ಬಗೆಹರಿಸುತ್ತಾ?
5: ಖಂಡಿತವಾಗ್ಲೂ ಹೌದು.
2: ಹಾಗಾದ್ರೆ ಪುಟ್ಟಿ, ಇದು ನನ್ನ ಡಿಎಲ್ ನವೀಕರಿಸುತ್ತಾ?
5: ಹೌದು.
4: ಮತ್ತೆ ನಾನು ದಿನವಿಡೀ ಮನೆಯಲ್ಲಿ ಒಬ್ಬಂಟಿ ಆಗಿರ್ತೀನಿ. ಈ ದೂರವಾಣಿ ಸಂಖ್ಯೆ ನನ್ನ ಒಂಟಿತನವನ್ನ ಹೋಗ್ಲಾಡ್ಸತ್ತಾ?
5: ಹೌದೌದು.
4: ನಿಜವಾಗಿಯೂ?
3: ನಿಜವಾಗಿಯೂ?
2: ಲಕ್ಷ್ಮಿ, ನೀನು ಇಲ್ಲಿ ತುಂಬಾ ಭರವಸೆ ಕೊಡ್ತಾ ಇದೆಯಲ್ವನಮ್ಮ. ಯಾರ್ದಾದ್ರೂ ಒಂಟಿತನವನ್ನ, ಅದು ಹೇಗೆ, ಒಂದು ದೂರವಾಣಿ ಕರೆ ದೂರ ಮಾಡಕ್ ಸಾಧ್ಯ?
5: ತಾತ, ಇದು ಮಾತನಾಡುವ ಮೂಲಕ ಒಂಟಿತನವನ್ನ ತೆಗೆದುಹಾಕೋದಿಲ್ಲ, ಆದ್ರೆ ಒಂಟಿತನವನ್ನ ನಿವಾರಿಸೋಕೆ ಸಹಾಯ ಮಾಡುವ ದಾರಿಯನ್ನ ಸೃಷ್ಟಿಸುತ್ತೆ.
1: ಓ, ಇದು ನಿಜವಾಗ್ಲೂ ಮ್ಯಾಜಿಕ್ ಸಂಖ್ಯೆ ಅಂತ ಅನ್ಸುತ್ತಪ್ಪ ನಂಗೇನೋ.
4: ಮ್ಯಾಜಿಕ್? ಸರಿ, ಹಾಗಾದ್ರೆ ಇದಕ್ಕೆ ಹಣ ಕೊಡ್ಬೇಕಾಗತ್ತೇನೋ? ನಾವ್ ಇದಕ್ಕೆ ದುಡ್ಡು ಹೇಗ್ ಕೊಡೋದು?
5: ಇದು ಟೋಲ್ ಫ್ರೀ ಸಂಖ್ಯೆ, ಅಂದ್ರೆ ಏನು ಹಣ ಕೊಡಬೇಕಾಗಿಲ್ಲ, ಸಂಪೂರ್ಣವಾಗಿ ಉಚಿತ.
2: ಉಚಿತನಾ? ಹಂಗಾದ್ರೆ ಯಾರು ಬೇಕಾದ್ರೂ ಕರೆ ಮಾಡಬಹುದು. ಮತ್ತೆ ಇದಕ್ಕೆ ಏನು ದುಡ್ಡು ಕೊಡಬೇಕಾಗಿಲ್ಲ ತಾನೆ?
5: ಹೌದು. ಯಾವ ಸಮಯದಲ್ಲಾದ್ರೂ, ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಕರೆ ಮಾಡಬಹುದು. ಈಗ ನೀವೆಲ್ಲರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಯೊಂದಿಗೆ ನೇರವಾಗಿ ಮಾತನಾಡಲು ನಾನು ವ್ಯವಸ್ಥೆ ಮಾಡ್ತೀನಿ. ಅವರು ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಒದಗಿಸುತ್ತಾರೆ. ಈಗ ನಿಮಗಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಲಿದ್ದಾರೆ.
6: ಇದು ಬಂದ್ಬಿಟ್ಟು ಹಿರಿಯ ನಾಗರಿಕರಿಗೋಸ್ಕರನೇ ಸ್ಥಾಪನೆ ಆಗಿದ್ದ ಹೆಲ್ಪ್ ಲೈನ್. ಇದು ನಾವು ಪ್ರಸ್ತುತ ಕರ್ನಾಟಕದಲ್ಲಿ ಎಲ್ಲಾ ದಿನಗಳಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಕಾರ್ಯನಿರ್ವಹಿಸುತ್ತಿದ್ದೇವೆ. ನಮ್ಮ ಸೇವೆಯ ಭಾಗವಾಗಿ ನಾವು ಉಚಿತವಾಗಿ ಕಾನೂನು ಮಾರ್ಗದರ್ಶನ ನೀಡ್ತೀವಿ. ಹಿರಿಯ ನಾಗರಿಕರ ಕಲ್ಯಾಣ ಮತ್ತು ಯೋಗಕ್ಷೇಮಕ್ಕಾಗಿ ಇರುವ ನಿರ್ವಹಣೆ ಕಾಯ್ದೆ 2007 ಕುರಿತು ಅರಿವು ನೀಡ್ತೀವಿ. ಅಂದ್ರೆ ಸ್ವಲ್ಪ ತಂದೆ ತಾಯಿಗೆ ಮಕ್ಕಳು ನೋಡ್ತಾ ಇಲ್ಲ ಅಂದ್ರೆ ಅವ್ರ ಜೊತೆ ಯಾವ ತರ ಮೇಂಟೆನೆನ್ಸ್ ತಗೋಬೇಕನ್ನೋ ಒಂದು ಕಾನೂನು ಇದೆ, ಅದ್ರ ಬಗ್ಗೆ ನಾವು ಅವರಿಗೆ ಅರಿವು ಮೂಡಿಸ್ತೀವಿ. ಅಲ್ಲದೆ ನಾವು ಹಿರಿಯ ನಾಗರಿಕ ವೃದ್ಧಾಪ ಪಿಂಚಣಿ ಅಂದ್ರೆ ಒಳ್ಳೆ ಪೆನ್ಷನ್ ಯಾವ ತರ ತಗೋಬೇಕು, ಏನೇನು ಡಾಕ್ಯುಮೆಂಟ್ ಎಲ್ಲಿ ಅಪ್ಲೈ ಮಾಡ್ಬೇಕನ್ನೋದು ತಿಳಿಸ್ಕೊಡ್ತೀವಿ. ಯಾವುದೇ ಹಿರಿಯರು ದೈಹಿಕವಾಗಿ, ಮೌಖಿಕವಾಗಿ, ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಿಂದನೆಗೆ ಒಳಗಾಗಿದ್ರೆ, ಅಂದ್ರೆ ಸರ್ ಇಲ್ಲಿ ಹಿರಿಯರಿಗೆ ಯಾರಾದ್ರೂ ಹರಾಸ್ಮೆಂಟ್ ಹೊಡೆಯೋದು, ಬಡಿಯೋದು ಅಥವಾ ಬೈಯೋದು ಮಾಡಿದ್ರೆ ಅವ್ರು ನಮಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಬಹುದು. ನಾವೇನಿದೆ ಅವ್ರ ಕಂಪ್ಲೇಂಟ್ ಅದಕ್ಕೆ ನಾವು ಪರಿಶೀಲನೆ ಮಾಡಿ ಅವರಿಗೆ ನಾವು ರಿಸಾಲ್ವ್ ಮಾಡೋಕ್ಕೆ ಸಹಾಯ ಮಾಡ್ತೀವಿ ಸರ್ ನಮ್ಮ ಕಡೆಯಿಂದ. ಮತ್ತೆ ಯಾವುದೇ ಹಿರಿಯರು ಒಂಟಿಯಾಗಿರೋದು ಅಥವಾ ಭಾವನಾತ್ಮಕವಾಗಿ ಖಿನ್ನತೆಗೆ ಒಳಪಟ್ಟಿದ್ರೆ, ಅಂದ್ರೆ ಡಿಪ್ರೆಷನ್ ಅಲ್ಲಿದ್ರೆ, ಹಿರಿಯ ನಾಗರಿಕರು ನಮಗೆ ಕಾಲ್ ಮಾಡಿ ಮಾತಾಡಬಹುದು. ನಾವು ಅವರಿಗೆ ಇಮೋಷನಲ್ ಕೌನ್ಸಿಲಿಂಗ್ ನೀಡ್ತೀವಿ. ಹಾಗೆಯೇ ಮನೆಯಿಂದ ಹೊರಹಾಕಲ್ಪಟ್ಟ ಅಥವಾ ನಿರ್ಗತಿಕರಾಗಿರುವ ಹಿರಿಯರನ್ನು ರಕ್ಷಿಸಿ ತಾತ್ಕಾಲಿಕವಾಗಿ ಆಶ್ರಯ ಒದಗಿಸಿ ಮತ್ತು ಅವರ ಕುಟುಂಬ ಇದೆ ಎಂದು ಗೊತ್ತಾದ್ರೆ ಮತ್ತೆ ಸೇರಲು ಅವ್ರ ಜೊತೆ ಒಂದಾಗಲು ಸಹಾಯ ಮಾಡ್ತೀವಿ ಸರ್. ಈ ಎಲ್ಲಾ ಸೇವೆಗಳ ಜೊತೆಗೆ ನಾವು ವೃದ್ಧಾಶ್ರಮಗಳು, ಆರೈಕೆ ಕೇಂದ್ರಗಳು, ಚಟುವಟಿಕೆ ಕೇಂದ್ರಗಳ ಬಗ್ಗೆ ಮಾಹಿತಿ ಒದಗಿಸ್ಕೊಡ್ತಿದ್ವಿ. ಇದೆಲ್ಲ ಸರ್ವಿಸ್ ನಮ್ಮ ಕಡೆ ನಾವು ಪ್ರೊವೈಡ್ ಮಾಡ್ತೀವಿ ಸರ್.
5: ಹಾಗಾದ್ರೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಲ್ವಾ?
1: ಹೌದೌದು, ಎಲ್ಲದಕ್ಕೂ ಉತ್ತರ ಏನೋ ಸಿಕ್ತು. ಆದ್ರೆ ಕೊನೆಯದಾಗಿ ಒಂದೇ ಒಂದು ವಿಷಯ ಮಾತ್ರ ಉಳಿದಿದೆ.
3: ರಾಮಣ್ಣ, ನಿನಗ್ ತೃಪ್ತಿ ಅನ್ನೋದೇ ಇಲ್ಲ ನೋಡು. ಯಾವಾಗ ನೋಡಿದ್ರು ಇನ್ನೊಂದ್ ವಿಷಯ ನಿಂಗೆ ಇದ್ದೇ ಇರುತ್ತೆ.
1: ಹಂಗೆ ಒಂದ್ ಸಣ್ಣ ಅನುಮಾನ ಇತ್ತಪ್ಪ, ಅದಕ್ಕೆ ಕೇಳೋಣ ಅಂತ ಅನ್ಕೊಂಡೆ. ಇದಕ್ಕೆ ಇಷ್ಟಕ್ಕೆಲ್ಲ ಸಿಟ್ ಮಾಡ್ಕೋತಾರ ನೀನು?
3: ಅನುಮಾನ ಏನೋ ನಿವಾರಣೆ ಆಗುತ್ತೆ, ಆದ್ರೆ ಅದಕ್ಕೂ ಮೊದಲು ನೀನು ನಿನ್ನ ಅನುಮಾನ ಏನು ಅಂತ ಹೇಳು. ಆಗ ನಿಂದು ಸಣ್ಣ ಅನುಮಾನನ ದೊಡ್ಡ ಅನುಮಾನನ ಅಂತ ಗೊತ್ತಾಗುತ್ತೆ.
1: ತಮಾಷೆ ಮಾಡಬೇಡ.
3: ಹಾಗಾದ್ರೆ ನಾನು ಕೀಟ್ಲೇನೂ ಮಾಡಬಾರ್ದು, ಹಾಸ್ಯನೂ ಮಾಡಬಾರ್ದು, ಇನ್ನೇನ್ ಮಾಡಬಹುದು ಅಂತ ನೀನೇ ಹೇಳಪ್ಪ.
5: ಪ್ರಶ್ನೆಗಳನ್ನ ಕೇಳಬಹುದು ಅಂಕಲ್, ಕೇಳಿ, ನಿಮಗೇನು ಅನುಮಾನ?
1: ಏ ಪುಟ್ಟಿ, ನಾವ್ ಈ ರೀತಿ ಸಂಖ್ಯೆಗಳಿಗೆಲ್ಲ ಕರೆ ಮಾಡಿದಾಗ ಇದಕ್ಕಾಗಿ ಒಂದು ಒತ್ತಿ, ಅದಕ್ಕಾಗಿ ಎರಡು ಒತ್ತಿ ಅಂತ ಆವಾಗ ಅವಾಗ ಕೇಳ್ತಾನೆ ಇರ್ತೀವಿ, ಕೊಯ್ ಕೊಯ್ ಅಂತ.
4: ಅಷ್ಟೇ ಅಲ್ಲ, ಇಷ್ಟೆಲ್ಲಾ ಆಯ್ಕೆಗಳನ್ನ ಒತ್ತಿದ್ಮೇಲೆಯೂ ನಮ್ಗೆ ಯಾರೊಟ್ಟಿಗೂ ಮಾತಾಡಕ್ಕೆ ಸಾಧ್ಯ ಆಗ್ದೇನೂ ಇರ್ಬೋದು.
2: ಸ್ವಲ್ಪ ಸಮಾಧಾನ, ನಮ್ ತರನೇ ಬಹಳ ಜನ ಕರೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಕಾದ್ರೆ ಯಾರಾದ್ರೂ ಒಬ್ರು ಮಾತಾಡೆ ಮಾತಾಡ್ತಾರೆ.
3: ನಮ್ ಪುಟ್ಟಿ ಹೇಳಾಯ್ತಲ್ವಾ, ಯಾರೇ ಫೋನ್ ಮಾಡಿದ್ರು ಖಂಡಿತವಾಗಿಯೂ ಅವ್ರ ಮಾತನ್ನ ಕೇಳೇ ಕೇಳ್ತಾರೆ ಅಂತ.
5: ಅಂಕಲ್, ಈಗ್ಲೇ ಕರೆ ಮಾಡಿ, ನಮ್ಗೆ ಯಾವ ಪ್ರತಿಕ್ರಿಯೆ ಸಿಗುತ್ತೆ ಅಂತ ನೋಡೇ ಬಿಡೋಣ.
2: ಹೌದು, ಇದು ಒಳ್ಳೆ ಉಪಾಯ. ಕರೆ ಮಾಡಿ ಹಾಗಿದ್ರೆ.
1: ನಾನಾ?
3: ಮತ್ತಿನ್ಯಾರು? ಫೋನ್ ಮಾಡಿ ನಿನ್ ಕಣ್ಣಿನ ಸಮಸ್ಯೆ ಅವ್ರಿಗೆ ಹೇಳು.
1: ಅಕ್ಕ, ನೀವ್ ಕರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಒಬ್ಬ ಮಹಿಳೆ ಮೊದ್ಲು ಮಾತಾಡಿದ್ರೆ ಸಮಾಧಾನವಾಗಿ ಮಾತಾಡ್ತಾರೆ ಅನ್ಸುತ್ತೆ. ನೀವೇ ಮಾಡಿ ಅಕ್ಕ.
2: ರಮಣ, ಯಾಕಿಷ್ಟು ನಾಚಿಕೆ ಪಟ್ಕತಿಯ? ಸರಿ ಇರ್ಲಿ ಅಕ್ಕ, ನೀವೇ ಮೊದ್ಲು ಕರೆ ಮಾಡಿ.
4: ನಾನಾ? ಆದ್ರೆ ನಾನ್ ಏನ್ ಹೇಳ್ಕೊಳ್ಳಿ? ಪರಿಚಯನೇ ಇಲ್ದ ಇರೋರ್ ಜೊತೆ ವೈಯಕ್ತಿಕ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದು ವಿಚಿತ್ರ ಅನ್ಸಲ್ವಾ?
3: ಲಕ್ಷ್ಮಿ ಪುಟ್ಟಿ, ನೀನು ಹಿರಿಯರ ಸಹಾಯವಾಣಿ ಬಗ್ಗೆ ಏನೋ ಎಲ್ಲರಿಗೂ ಹೇಳಿದೆ, ಆದ್ರೆ ಅದ್ ನಿಜವಾಗಿ ಬಳಸೋ ಹಾಗೆ ಮಾಡಲು ಇವರಿಗೆಲ್ಲ ಸ್ವಲ್ಪ ಪ್ರೋತ್ಸಾಹ ಬೇಕಾಗುತ್ತೆ ಅಂತ ಅನ್ಸುತ್ತೆ.
2: ಹೌದು ಹೌದು, ಅದನ್ನು ಮಾಡೋಣ. ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕು, ಆಗ ಎಲ್ರಿಗೂ ಇದ್ರ ಬಳಕೆ ಆಗತ್ತೆ.
5: ನಾವು ಸಹಾಯ ಕೇಳ್ತಿದೀವಿ ಅಂದ್ರೆ ನಮ್ಮ ಪ್ರೀತಿ ಪಾತ್ರರ ಬಗ್ಗೆ ದೂರ್ ನೀಡ್ತಿದೀವಿ ಅಂತಲ್ಲ.
1: ಆದ್ರೆ ಇದು ನನ್ನ ಮಗನಿಗೆ ಇಷ್ಟ ಆಗದೆ ಇರಬಹುದು.
4: ನನ್ನ ಮಗಳು ಕೂಡ ಇದನ್ನ ಇಷ್ಟಪಡದೆ ಇರಬಹುದು. ಇವರ ಮಕ್ಕಳು ಇವರನ್ನ ನೋಡ್ಕೊಳಕ್ ಆಗಲ್ಲ, ಅದಕ್ಕೆ ಹೊರಗಿನಿಂದ ಸಹಾಯ ಕೇಳಿದ್ರು ಅಂತ ಜನ ಎಲ್ಲ ಮಾತಾಡ್ಕೋತಾರೆ.
2: ನೀವ್ ಹೇಳೋದು ಸರಿ. ಇದ್ರ ಬಗ್ಗೆ ನಮ್ ನಮ್ಮ ಕುಟುಂಬದ ಸದಸ್ಯರ ಜೊತೆ ಮೊದಲೇ ಮಾತಾಡಿರ್ಬೇಕು.
5: ಸರಿ, ನಾವು ಕುಟುಂಬದ ಸದಸ್ಯರೊಡನೆ ಮಾತಾಡೋಣ. ಆದ್ರೆ ಅದಕ್ಕೂ ಮೊದಲು ನಾನು ನಿಮ್ಗೆಲ್ಲ ಒಂದು ಕತೆ ಹೇಳ್ತೀನಿ.
4: ನೋಡ್ರಪ್ಪ, ಎಂತ ಕಾಲ ಬಂತು. ನಾವು ಸಣ್ಣವ್ರಿಗೆ ಕತೆಗಳನ್ನ ಹೇಳ್ತಿದ್ವಿ, ಈಗ ಸಣ್ಣವರೇ ನಮ್ಗೆ ಕತೆಗಳನ್ನ ಹೇಳ್ತಾರಂತೆ. ಇರ್ಲಿ, ಏನ್ ಹೇಳ್ತಾರೆ ಕೇಳೋಣಂತೆ.
5: ಸರಿ, ಹಾಗಾದ್ರೆ ಕತೆ ಶುರು ಮಾಡ್ತೀನಿ ಕೇಳಿ. ಒಂದ್ ಹಳ್ಳಿಲಿ ಮಲ್ಲಪ್ಪ ಅನ್ನೋ ಯುವಕ ವಾಸ ಮಾಡ್ತಿದ್ದ. ಅವನು ಅನಾಥನಾಗಿದ್ದ. ಕಷ್ಟಪಟ್ಟು ದುಡಿಮೆ ಮಾಡಿ ತನ್ನ ದುಡಿಮೆಗೆ ತಕ್ಕ ಸರಳ ಜೀವನವನ್ನ ಸಂತೋಷವಾಗಿ ನಡೆಸ್ತಾ ಇದ್ದ. ಒಂದಿನ ಅವನು ತನ್ನ ಕೆಲಸವನ್ನ ಮುಗಿಸಿ ಹಿಂತಿರುಗುವಾಗ ಅವನಿಗೆ ದಾರಿಯಲ್ಲಿ ಒಂದು ಹೊಳಿತಿದ್ದಂತಹ ವಸ್ತು ಕಾಣಿಸ್ತು. ಅವನು ಅದನ್ನ ಎತ್ಕೊಂಡು ನೋಡಿದಾಗ ಅದು ಬೆಳ್ಳಿಯ ನಾಣ್ಯ ಅಂತ ಗೊತ್ತಾಯ್ತು. ಮಲ್ಲಪ್ಪಂಗೆ ಸಂತೋಷ ಆಯ್ತು. ಅದ್ರ ಜೊತೆಗೆ ಬೆಳ್ಳಿ ನಾಣ್ಯನ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಅವನು ತನ್ನ ಜೀವನದ ಅಗತ್ಯಗಳಿಗೆ ಸಾಕೋಗಷ್ಟು ದುಡಿಮೆನ ಮಾಡ್ತಾ ಇದ್ದ. ಇದ್ರಿಂದ ಆ ಬೆಳ್ಳಿ ನಾಣ್ಯನ ಎಲ್ಲಿಟ್ಕೊಳ್ಬೇಕು, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದ. ಹೀಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ಮೇಲೆ ಆತನ ಮುಖದಲ್ಲಿ ಸಣ್ಣ ನಗುವೊಂದು ಮೂಡ್ತು. ಹೇಗೋ ಗ್ರಾಮಸ್ಥರೆಲ್ಲ ಸೇರಿ ನನ್ನ ಮದುವೆ ಮಾಡ್ಬೇಕು ಅಂತ ವಿಚಾರ ಮಾಡ್ತಾ ಇದಾರೆ, ಹಾಗಾಗಿ ತನ್ನದೇ ಆದ ಕುಟುಂಬ ಇನ್ನೇನು ಶುರು ಮಾಡ್ಬೇಕಾಗತ್ತೆ. ನಾನು ಈ ನಾಣ್ಯವನ್ನ ಇನ್ನೇನು ಸದ್ಯದಲ್ಲೇ ಬರಲಿರುವ ನನ್ನ ಹೆಂಡತಿಗಾಗಿ ಉಳಿಸ್ತೀನಿ ಅಂತ ಅವನು ಯೋಚನೆ ಮಾಡ್ದ. ಮಲ್ಲಪ್ಪ ತನ್ನ ಸಣ್ಣ ಗುಡಿಸಲಿನಲ್ಲಿ ನಾಣ್ಯವನ್ನ ಬಚ್ಚಿಡೋದು ಹೇಗೆ ಅಂತ ಸಾಕಷ್ಟು ಯೋಚನೆ ಮಾಡ್ತಾನೆ, ಯಾಕಂದ್ರೆ ಆ ಗುಡಿಸಲಲ್ಲಿ ಯಾವುದೇ ರೀತಿ ಭದ್ರತೆ ಇರೋದಿಲ್ಲ. ಹೀಗಾಗಿ ಅವನು ಈ ನಾಣ್ಯವನ್ನ ಅಡಗಿಸೋಕೆ ಸೂಕ್ತವಾದ ಸ್ಥಳ ಸಿಗ್ಲಿಲ್ಲ. ಏನ್ ಮಾಡೋದು ಅಂತ ಬಹಳ ಯೋಚನೆ ಮಾಡಿದ ನಂತರ ಆ ನಾಣ್ಯವನ್ನ ಊರಿನ ರಾಜನ ಹಳೆಯ ಅರಮನೆಯ ಗೋಡೆಯಲ್ಲಿ ಅಡಗಿಸಿ ಅದನ್ನ ಮಣ್ಣು ಇಟ್ಟಿಗೆಯಿಂದ ಮುಚ್ಚುತ್ತಾನೆ. ಇದಾದ್ಮೇಲೆ ಅವನಿಗೆ ಸಮಾಧಾನ ಕೂಡ ಆಗತ್ತೆ, ಪರವಾಗಿಲ್ಲ, ನನ್ನ ನಾಣ್ಯ ಎಲ್ಲೋ ಒಂದ್ ಕಡೆ ಸುರಕ್ಷಿತವಾಗಿದೆ ಅಂತ. ಹೀಗೆ ಕೆಲವು ತಿಂಗಳುಗಳ ನಂತರ ಗ್ರಾಮಸ್ಥರೆಲ್ಲ ಸೇರಿ ಮಲ್ಲಪ್ಪನ ಮದುವೆಯ ಏರ್ಪಾಡ್ ಮಾಡ್ತಾರೆ. ಬಾಲ್ಯದಿಂದಲೂ ಕೂಡ ಒಬ್ಬಂಟಿಯಾಗಿ ಬೆಳೆದಿದ್ದಂತಹ ಮಲ್ಲಪ್ಪನಿಗೆ ತನ್ನದೇ ಆದ ಸ್ವಂತ ಕುಟುಂಬವನ್ನ ಹೊಂದೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಅವನು ಕೂಡ ತುಂಬಾ ಸಂತೋಷ ಪಡ್ತಾನೆ. ಹೀಗೆ ಈ ಸಂತೋಷದಲ್ಲಿ ಅವನು ಬೆಳ್ಳಿಯ ನಾಣ್ಯದ ಬಗ್ಗೆ ಸಂಪೂರ್ಣವಾಗಿ ಮರೆತು ಬಿಡ್ತಾನೆ. ಕೆಲವು ತಿಂಗಳುಗಳ ನಂತರ ಅವನ ಪತ್ನಿ ಗರ್ಭಿಣಿ ಆಗ್ತಾಳೆ. ತಂದೆ ಆಗ್ತಿರುವಂತ ಸುದ್ದಿ ಕೇಳಿ ಬಹಳ ಸಂತೋಷ ಪಡ್ತಾನೆ ಮಲ್ಲಪ್ಪ. ತನ್ನ ಹೆಂಡತಿಗೆ ಒಳ್ಳೆಯ ಉಡುಗೊರೆ ನೀಡೋಕೆ ಕೂಡ ಬಯಸ್ತಾನೆ. ಆದ್ರೆ ಉಡುಗೊರೆ ತರೋಕೆ ಅವನ ಬಳಿ ಅಷ್ಟೊಂದು ಹಣ ಇರೋಲ್ಲ. ಈ ಸಮಯದಲ್ಲಿ ಅವನಿಗೆ ತಾನು ಅಡಗಿಸಿದ ಬೆಳ್ಳಿ ನಾಣ್ಯದ ನೆನಪಾಯ್ತು. ತಕ್ಷಣನೇ ಮಲ್ಲಪ್ಪ ಹಳೆಯ ಅರಮನೆ ಕಡೆ ಎದ್ನೋ ಬಿದ್ನೋ ಅಂತ ಏದುಸ್ರು ಬಿಡುತ್ತಾ ಓಡ್ತಾನೆ. ಆ ಊರಿನ ರಾಜ ತನ್ನ ಹೊಸ ಅರಮನೆಯ ಕಿಟಕಿಯಿಂದ ಹೀಗೆ ಯಾರೋ ಒಬ್ಬ ಯುವಕ ಹುಚ್ಚಾಟದಿಂದ ಏಳ್ತಾ ಬೀಳ್ತಾ ಓಡ್ತಾ ಇರೋದನ್ನ ನೋಡ್ತಾನೆ. ಹೀಗೆ ನೋಡಿದ ರಾಜ ಯೋಚನೆ ಮಾಡ್ತಾನೆ, ಮಠ ಮಠ ಮಧ್ಯಾಹ್ನದ ಹೊತ್ತಲ್ಲಿ ಈ ರೀತಿ ಓಡ್ತಾ ಇದ್ದಾನೆ ಅಂದ್ರೆ ಏನೋ ಅನಾಹುತ ಆಗಿರ್ಬೇಕು. ಜೊತೆಗೆ ಆ ರಾಜ ಬಹಳ ಒಳ್ಳೆ ರಾಜ ಆಗಿರ್ತಾನೆ, ತನ್ನ ಪ್ರಜೆಗಳ ಬಗ್ಗೆ ಬಹಳ ಪ್ರೀತಿ ದಯೆಯನ್ನ ತೋರ್ತಾ ಇರ್ತಾನೆ. ಹೀಗೆ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ತನ್ನ ಆದ್ಯ ಕರ್ತವ್ಯ ಅಂತ ಕೂಡ ಪರಿಗಣಿಸಿದ್ದ ರಾಜ. ಹೀಗಿರುವಾಗ ರಾಜ ಆ ಯುವಕನನ್ನ ನೋಡಿ, ಆ ಯುವಕನನ್ನ ಇಲ್ಲಿ ಕರ್ಕೊಂಡ್ ಬನ್ನಿ ಅಂತ ಹೇಳಿ ತನ್ನ ಕಾವಲುಗಾರನನ್ನ ಕಳಿಸ್ತಾನೆ. ಹೀಗೆ ಕಾವಲುಗಾರರು ಮಲ್ಲಪ್ಪನನ್ನ ಕರ್ಕೊ ಬರ್ತಾರೆ. ಆಗ ರಾಜ ಇದ್ದವನು ಮಲ್ಲಪ್ಪನನ್ನು, ಯಾಕಪ್ಪ ಇಷ್ಟು ಅವಸರದಲ್ಲಿ ಬೀಳ್ತಾ ಏಳ್ತಾ ಎಲ್ಲಿಗೋಡ್ತಿದ್ಯಾ ಅಂತ ಕೇಳಿದಾಗ, ಆಗ ಮಲ್ಲಪ್ಪ ಹೇಳ್ತಾನೆ, ಮಹಾರಾಜ್ರೆ, ನಾನು ನನ್ನ ನಿಧಿಯನ್ನ ನಿಮ್ಮ ಹಳೆಯ ಅರಮನೆಯ ಗೋಡೆಯಲ್ಲಿ ಅಡಗಿಸಿಟ್ಟಿದ್ದೇನೆ ಅಂತ ಮಲ್ಲಪ್ಪ ಹೇಳುವಾಗ, ಇದನ್ನ ಕೇಳಿದ ರಾಜನಿಗೆ ಆಶ್ಚರ್ಯ ಆಯ್ತು. ಏನು ನಿಧಿನ? ಹೌದು, ಒಂದು ಬೆಳ್ಳಿಯ ನಾಣ್ಯ ಮಹಾರಾಜ್ರೆ. ಅದಕ್ಕೆ ಮಹಾರಾಜರು ಹೇಳ್ತಾರೆ, ನಿಧಿ ಇರುವಂತಹ ಶ್ರೀಮಂತ ವ್ಯಕ್ತಿ ತರ ನೀನೇನ್ ಕಾಣ್ತಾ ಇಲ್ವಲ್ಲ, ಸರಿಯಾಗಿ ಹೇಳು ಎಷ್ಟು ನಾಣ್ಯಗಳಿವೆ, ಅದಕ್ಕೆ ಸರಿಯಾದ ಮೊತ್ತವನ್ನ ನಾನು ನಿನಗೆ ಕೊಡ್ತೀನಿ. ಹೀಗೆ ಹುಚ್ಚಾಪಟ್ಟೆ ಓಡ್ತಾ ನಿನ್ನ ಜೀವಕ್ಕೆ ಅಪಾಯ ತಂದ್ಕೊಳ್ಳೋ ಅವಶ್ಯಕತೆನೆ ಇಲ್ಲ, ನನ್ನ ಪ್ರಜೆಗಳ ಸುರಕ್ಷತೆ ನನ್ನ ಪ್ರಮುಖ ಕರ್ತವ್ಯ. ಹಾಗಾಗಿ ಹೇಳು ಯುವಕ, ನಿನ್ನ ಬಳಿ ಎಷ್ಟು ನಾಣ್ಯಗಳಿವೆ? 1000? ಇಲ್ಲ ಮಹಾರಾಜ್ರೆ. 100? ಇಲ್ಲ ಮಹಾರಾಜ್ರೆ. ಮತ್ತೆ ಹೀಗೆ ಹುಚ್ಚಾಪಟ್ಟೆ ಒಂದು ಡಜನ್ ನಾಣ್ಯಗಳಿಗಾಗಿ ಓಡ್ತಾ ಇದ್ಯಾ ಅಂತ ರಾಜ ಕೇಳುವಾಗ, ಅದಕ್ಕೆ ಮಲ್ಲಪ್ಪ ಹೇಳ್ತಾನೆ, ಒಂದು ಡಜನ್ನು ಇಲ್ಲ ಮಹಾರಾಜ್ರೆ ಅಂತ ಉತ್ತರಿಸಿದಾಗ, ಮತ್ತೆ ರಾಜ ಹೇಳ್ತಾರೆ, ಹೌದಾ, ಮತ್ತೆ ಎಷ್ಟಿತ್ತು ಹೇಳು ಅಂತ ಪ್ರಶ್ನೆ ಮಾಡಿದಾಗ ಮಲ್ಲಪ್ಪ ಹೇಳ್ತಾನೆ, ನಾನು ಅಲ್ಲಿ ಒಂದು ಬೆಳ್ಳಿಯ ನಾಣ್ಯವನ್ನ ಗೋಡೆಯಲ್ಲಿ ಅಡಗಿಸಿಟ್ಟಿದ್ದೆ ಅಂತ ಮಲ್ಲಪ್ಪ ವಿವರಿಸ್ತಾನೆ. ರಾಜ ಜೋರಾಗಿ ನಗೋಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಹೇಳ್ತಾನೆ, ನನಗೆ ನಿನ್ನ ಪ್ರಾಮಾಣಿಕತೆ ಬಹಳ ಇಷ್ಟ ಆಯ್ತು. ನೀನು ನನ್ನ ಬಳಿ 1000 ನಾಣ್ಯಗಳಿವೆ ಅಂತ ಹೇಳ್ಬೋದಿತ್ತು, ಆದ್ರೆ ನೀನು ಸುಳ್ಳು ಹೇಳಲಿಲ್ಲ. ನಾನ್ ನಿನಗೆ 1000 ನಾಣ್ಯಗಳನ್ನ ಕೊಡ್ತೀನಿ ಅಂತ ಮಹಾರಾಜ ಹೇಳ್ದಾಗ, ಇದನ್ ಕೇಳ್ದಂತ ಮಲ್ಲಪ್ಪ ಒಂದ್ ಕ್ಷಣ ಮೌನವಾಗ್ಬಿಟ್ಟ. ನಂತರ ಗೌರವದಿಂದ, ಹೃದಯಪೂರ್ವಕ ಧನ್ಯವಾದಗಳು ಮಹಾರಾಜ್ರೆ, ಆದ್ರೆ ಆ ನಾಣ್ಯವು ನನ್ನ ಸ್ವಂತ ನಿಧಿಯಾಗಿದೆ. ನಾನು ಜೀವನದಲ್ಲಿ ಮೊದಲ ಬಾರಿಗೆ ತಂದೆ ಆಗ್ತಾ ಇದ್ದೇನೆ. ಇಂತಹ ಸಂದರ್ಭದಲ್ಲಿ ನೀವು ಕರುಣೆಯಿಂದ ಕೊಡ ಮಾಡಿದ ಹಣದಿಂದ ನನ್ನ ಹೆಂಡತಿಗೆ ಉಡುಗೊರೆ ನೀಡೋಕೆ ನಾನು ಬಯಸೋದಿಲ್ಲ ಅಂತ ಹೇಳ್ದ. ಮಲ್ಲಪ್ಪ ಈ ರೀತಿ ಹೇಳ್ದಾಗ ಮಹಾರಾಜನಿಗೆ ಬಹಳ ಆಶ್ಚರ್ಯ ಆಯ್ತು. ಇಂತಹ ಒಬ್ಬ ಮುಗ್ಧ ವ್ಯಕ್ತಿ ಎಷ್ಟು ಪ್ರಾಮಾಣಿಕತೆಯಿಂದ ಇದನಲ್ಲ ಅಂತ ರಾಜನಿಗೆ ಆಶ್ಚರ್ಯ ಆಯ್ತು. ಜೊತೆ ಜೊತೆಗೆ ಒಬ್ಬ ಸರಳ ವ್ಯಕ್ತಿಯ ಉದಾತ್ತ ನಿಲುವಿನಿಂದ ರಾಜನಿಗೆ ಮುಖಭಂಗ ಆದ ಹಾಗೆ ಅನಿಸಿ ಸಿಟ್ಟಿನಿಂದ ಜೋರಾಗಿ ಘೋಷಿಸ್ತಾನೆ, ನಾನ್ ನಿನಗೆ 5000 ನಾಣ್ಯಗಳನ್ನ ಕೊಡ್ತೀನಿ, ತೆಗೆದುಕೊಂಡು ನೀನು ಇಲ್ಲಿಂದ ಹಿಂತಿರುಗು ಅಂತ ರಾಜ ಆಜ್ಞೆಯನ್ನ ಮಾಡ್ತಾನೆ. ಈ ಮಾತನ್ನ ಕೇಳಿದಂತ ಮಲ್ಲಪ್ಪ, ರಾಜನ ಆಜ್ಞೆಯನ್ನ ಸ್ವೀಕರಿಸ್ತಿದ್ರೆ ಅದು ನನ್ನ ಜೀವಕ್ಕೆ ಸಂಸ್ಕಾರ ತರಬಹುದು ಅಂತ ಅರ್ಥ ಮಾಡ್ಕೊಳ್ತಾನೆ. ಆದ್ರೆ ಎಷ್ಟೇ ಕಷ್ಟ ಆದ್ರೂ ತಾನು ಬಚ್ಚಿಟ್ಟ ತನ್ನ ನಾಣ್ಯವನ್ನ ಹಿಂಪಡಿಲೇಬೇಕು ಅಂತ ಕೂಡ ಬಯಸ್ತಾನೆ. ನಂತರದಲ್ಲಿ ವಿನಮ್ರವಾಗಿ, ಮಹಾರಾಜ್ರೆ, ನೀವು ತುಂಬಾ ದಯಾಳು, ಪ್ರಜೆಗಳನ್ನ ನಿಮ್ಮ ಮಕ್ಕಳ ರೀತಿ ನೋಡ್ಕೊಳ್ತಿದ್ದೀರಾ, ನಿಮ್ಮ ಬಳಿ ನಾನು ಇನ್ನೊಂದು ಬೇಡ್ಕೊಳ್ಬಹುದಾ, ಇನ್ನೊಂದು ಕೋರಿಕೆಯನ್ನ ಕೇಳಬಹುದಾ ಅಂತ ಕೇಳ್ತಾನೆ. ಆ ಮಲ್ಲಪ್ಪ ದಯೆ ತೋರಿ ಎನ್ನುವ ರೀತಿಯಲ್ಲಿ ಬೇಡ್ಕೊಂಡದ್ದು ನೋಡಿ ರಾಜನಿಗೆ ಬಹಳ ಸಂತೋಷ ಆಗತ್ತೆ. ನಂತರದಲ್ಲಿ ರಾಜ ಕನಿಕರದಿಂದ ಉದಾರ ಮನೋಭಾವ ವ್ಯಕ್ತಪಡಿಸ್ತಾ, ಖಂಡಿತವಾಗಿಯೂ ನೀನು ಏನ್ ಬೇಕಾದ್ರೂ ಕೇಳಬಹುದು ಅಂತ ಹೇಳ್ದ. ನಂತರದಲ್ಲಿ ಮಲ್ಲಪ್ಪ ತನ್ನ ಕೈಗಳನ್ನ ಜೋಡಿಸಿ, ಮಹಾರಾಜ್ರೆ, ನಾನು ಬಾಲ್ಯದಿಂದಲೂ ಒಂದು ಸಣ್ಣ ಗುಡಿಸಿಲಲ್ಲಿ ವಾಸ ಮಾಡ್ತಿದ್ದೀನಿ, ಈಗ ನನಗೆ ಮದುವೆ ಆಗಿದೆ, ನನ್ನ ಸ್ವಂತ ಕುಟುಂಬವನ್ನ ಪ್ರಾರಂಭಿಸ್ತಾ ಇರೋದ್ರಿಂದ ನನ್ನ ಕುಟುಂಬಕ್ಕಾಗಿ ಒಂದು ಸರಿಯಾದ ಮನೆಯನ್ನ ನಿರ್ಮಿಸೋಕೆ ಸ್ವಲ್ಪ ಭೂಮಿಯನ್ನ ಪಡಿಬಹುದೇ ಅಂತ ರಾಜನ ಹತ್ರ ಕೇಳಿದಾಗ ರಾಜ ಬಹಳ ಸಂತೋಷದಿಂದ, ಈ ರಾಜ್ಯದ ರಾಜನಾಗಿ ನಿನಗೆ ಇಷ್ಟ ಬಂದ ಕಡೆ 5 ಎಕರೆ ಭೂಮಿಯನ್ನ ಪಡ್ಕೊ ಅಂತ ಹೇಳಿ ನಾನು ಆಜ್ಞೆ ಮಾಡ್ತೀನಿ ಅಂತ ಘೋಷಿಸ್ತಾರೆ. ಮಲ್ಲಪ್ಪ ಮತ್ತೆ ತನ್ನ ಕೈಗಳನ್ನ ಮಡ್ಚಿ, ಹಾಗಾದ್ರೆ ಮಹಾರಾಜ್ರೆ, ನಾನು ಜಾಗವನ್ನ ಈ ಅರಮನೆಯ ಉತ್ತರ ದಿಕ್ಕಿನಲ್ಲಿ ಬಯಸ್ತೀನಿ ಅಂತ ಹೇಳ್ತಾನೆ. ರಾಜ, ಬಹಳ ಒಳ್ಳೇದು, ನನ್ನ ಹಳೆಯ ಅರಮನೆಯು ಇದೇ ಅರಮನೆಯ ಉತ್ತರ ದಿಕ್ಕಿನಲ್ಲಿದೆ ಅಂತ ನಿನಗೆ ಗೊತ್ತಲ್ವಾ? ಇರ್ಲಿ, ನೀನು ನನ್ನ ಆಜ್ಞೆಯನ್ನ ಪಾಲಿಸಿದ್ದಿ. ನೀನು ಪ್ರಾಮಾಣಿಕ, ಕಷ್ಟಪಟ್ಟು ದುಡಿಯುವವ, ಬುದ್ಧಿವಂತ ಮತ್ತು ನಿಯತಿನ ವ್ಯಕ್ತಿಯಾಗಿದ್ಯ. ಈಗ ನಿನ್ನ ನಿಧಿಯನ್ನು ಹಾಗೆ ಜಾಗವನ್ನು ಕೂಡ ನೀನು ಪಡಿತಾ ಇದ್ಯಾ ಅಂತ ಹೇಳಿ ರಾಜ ಹೇಳುವಾಗ ಮಲ್ಲಪ್ಪನಿಗೆ ಬಹಳ ಸಂತೋಷ ಆಯ್ತು. ಹಾಗೆ ಕೊನೆಗೂ ಮಲ್ಲಪ್ಪ ರಾಜ ನೀಡಿದಂತ 5 ಎಕರೆ ಜಾಗವನ್ನು ಜೊತೆಗೆ ತನ್ನ ಬೆಳ್ಳಿ ನಾಣ್ಯವನ್ನು ಪಡ್ಕೊಂಡ. ಹೀಗೆ ಈ ಕತೆ ಮುಗಿಯುತ್ತೆ. ಈ ಕತೆಯ ನೀತಿ ಪಾಠವೇನಂದ್ರೆ, ನೀವು ಏನನ್ನಾದ್ರೂ ಅಂತರಂಗದಿಂದ ಅಂದ್ರೆ ನಿಜವಾಗ್ಲೂ ಬಯಸಿದ್ರೆ ಅದನ್ನ ಸಾಧಿಸೋಕೆ ಪ್ರಯತ್ನಿಸುವುದನ್ನ ಮುಂದುವರೆಸಿದ್ರೆ ಇತರರು ಕೂಡ ನಮ್ಮನ್ನ ಬೆಂಬಲಿಸ್ತಾರೆ ಅಂತ ಅರ್ಥ ಆಗುತ್ತೆ.
2: ಓ, ಒಳ್ಳೇದು ಲಕ್ಷ್ಮಿ. ಯೋಜನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋರಿಗೂ ಅರ್ಥ ಆಗೋ ರೀತಿನಲ್ಲಿ ನೀನು ಕಥೆಯನ್ನ ಹೇಳಿದ್ಯಾ.
5: ಹೌದಾ, ನಿಜವಾಗ್ಲು? ಹಾಗಾದ್ರೆ ನೀವೇನ್ ಅರ್ಥ ಮಾಡ್ಕೊಂಡ್ರಿ ಅನ್ನೋದನ್ನ ದಯವಿಟ್ಟು ನನ್ಗೆ ತಿಳಿಸಿ ನೋಡೋಣ.
1: ಅಂದ್ರೆ ನೀನು ಈ ಸಹಾಯವಾಣಿಯ ಬಗ್ಗೆ ನಮಗ್ ತಿಳಿಸ್ದಂತೆ ನಾವು ನಮ್ಮ ಸ್ನೇಹಿತರಿಗೆಲ್ಲ ತಿಳಿಸ್ತೀವಿ. ನಿನ್ ಮಾತನ್ ಕೇಳಿದ ನಂತರ ನನ್ ಮಗನಿಗೆ ಇಷ್ಟ ಆಗಲ್ಲ,
7: ನನ್ ಸೊಸೆಗ್ ಬೇಜಾರಾಗತ್ತೆ,
1: ಈ ತರ ಬೇರೆ ಬೇರೆ ಕಾರಣಗಳನ್ನ ಎಲ್ರು ಹೇಳ್ತಾನೆ ಇರ್ತಾರೆ. ಆದ್ರೆ ನಾವ್ ಅಂದ್ಕೊಂಡಿದ್ದನ್ನ ಹಾಗೆ ಯಾರೋ ಏನೋ ಹೇಳ್ತಾರೆ ಅಂತ ಬಿಟ್ಬಿಡ್ಬೇಕಾಗಿಲ್ಲ. ನಮಗ ಅವಕಾಶ ಸಿಕ್ಕಾಗ್ಲೆಲ್ಲ ಈ ಮಾಹಿತಿಯನ್ನ ನಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ನಾವೆಲ್ಲ ಪ್ರಯತ್ನ ಪಡ್ತಾನೆ ಇರ್ತೀವಿ. ಅಲ್ರೇನ್ರಪ್ಪ?
2: ಹೌದು ರಾಮಣ್ಣ, ನೀನ್ ಹೇಳಿದ್ ಸರಿ ರಾಮಣ್ಣ. ಯಾಕಂದ್ರೆ ಈ ವಿಷಯಗಳು ನಮ್ಮ ಮಕ್ಕಳಿಗೆ ಕೆಟ್ಟದ್ ಮಾಡಕ್ಕಲ್ಲ, ನಮ್ಮ ಸ್ವಂತ ಉಪಯೋಗಕ್ಕಾಗಿ ಹಂಚ್ಕೊಳ್ಬೇಕಾಗಿದ್ದಷ್ಟೇ.
5: ಸರಿಯಾಗಿ ಹೇಳಿದ್ರಿ ಜೊತೆಗಾರ. ಸರಿ, ಮತ್ತೆ ತಾತ ನಾವೀಗ ಫೋನ್ ಮಾಡ್ಬೇಕಲ್ವಾ? ನೀವು 1 4 5 6 7 ಈ ಸಂಖ್ಯೆಗೆ ಫೋನ್ ಮಾಡಿ ಮಾತಾಡಿ. ನಂತರ ನಾನ್ ನಿಮಗ್ ವಾಪಸ್ ಫೋನ್ ಮಾಡ್ತೀನಿ. ಆಗ ನೀವ್ ನನ್ ಫೋನ್ಗೆ ಉತ್ತರ ಕೊಡ್ತೀರಾ ತಾನೆ? ಮತ್ ಫೋನ್ ಎತ್ತಿ ಇದಕ್ಕಾಗಿ 1 ಒತ್ತ್ರಿ, ಅದಕ್ಕಾಗಿ 2 ಒತ್ತ್ರಿ ಅಂತ ಹೇಳಲ್ಲ ತಾನೆ?
8: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
9: ಇದುವರೆಗೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸಿದ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಮಾತಾಡಕ್ಲ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರ್ ತೀರಿದ ಬಾರಿ ಸಂತೋಷ ಆಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ ಆವಡಂದು ಪ್ರಾರ್ಥಿಸ.
1: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ ಎಸ್ಡಿಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
2: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
1: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
2: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
1: ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
3: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ಮಾತರಿಗ್ಲ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರ್ ತೀರಿದ ಬಾರಿ ಸಂತೋಷ ಆಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

ಕ್ರಿಶ್ಚಿಯನ್ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ದಿನಾದ 90.4 FM. ಸಂಗೀತಕ್ಕೆ ಭಾಷೆ ಇಲ್ಲ, ಭಾವನೆಗಳಿಗೆ ಗಡಿ ಇಲ್ಲ. ನಿಮ್ಮ ಮನಸ್ಸಿಗೆ ಮುದ ನೀಡುವ ಸುಮಧುರ ಕನ್ನಡ ಚಿತ್ರಗೀತೆಗಳ ಸಂಗಮ ಇದು ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಪಿ ಕಡಪ.

ಬನ್ನಿ ಇಂದಿನ ಸಂಗೀತ ಯಾನವನ್ನು ಒಂದು ಸುಂದರ ಪ್ರೇಮ ಗೀತೆಯೊಂದಿಗೆ ಆರಂಭಿಸೋಣ. ಈ ಮೊದಲ ಗೀತೆ ರೈಮೋ ಚಿತ್ರದಿಂದ ಪವನ್ ಒಡೆಯರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿದ್ದು, ಈ ಗೀತೆ ಯುವ ಗಾಯಕ ಅರ್ಮಾನ್ ಮಲ್ಲಿಕ್ ಅವರ ಮಧುರ ಕಂಠದಲ್ಲಿ ಮನ ಸೆಳೆಯುವಂತಿದೆ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚನ್ಯ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ರೇಡಿಯೋ ನಿನಾದ 90.4 FM. ಸಂಗೀತ ಎಂದರೆ ಅದು ಕೇವಲ ಮನೋರಂಜನೆ ಮಾತ್ರವಲ್ಲ, ಮನಸ್ಸಿನ ಭಾವನೆಗಳಿಗೆ ಜೀವ ತುಂಬುವ ಒಂದು ಅದ್ಭುತ ಅನುಭವ. ಅಂತದೇ ಮತ್ತೊಂದು ಸುಮಧುರ ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದೀಗ 99 ಕನ್ನಡ ಚಲನಚಿತ್ರದಿಂದ ಸಂಚಿತ್ ಹೆಗ್ಡೆ ಮತ್ತು ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ. ಕವಿರಾಜ್ ಅವರ ಮನಮೆಚ್ಚುವ ಸಾಹಿತ್ಯದ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚೆನ್ನಿ.

ಸವಿಕಾನ, ಇದು ರೇಡಿಯೋ ಇನಾದ 90.4 FM. ಇದೀಗ ಮತ್ತೊಂದು ಪ್ರೇಮ ಗೀತೆ ನಿಮ್ಮ ಮನಸ್ಸನ್ನು ರಂಜಿಸಲು ಸಿದ್ಧವಾಗಿದೆ. ಅಮರ್ ಚಿತ್ರದ ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಈ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು

ನೀವು ಕೇಳ್ತಾ ಇದ್ರಿ ಸವಿಕಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಕೇಳಲಿರುವ ಗೀತೆ ಸಂಗೀತ ಪ್ರಿಯರ ಹೃದಯ ಗೆದ್ದ ಯುಗಳ ಗೀತೆ. ದಿಲ್ ರಂಗಿಲಾ ಚಿತ್ರದಿಂದ ಜಯಂತ್ ಕಲ್ಕುಣಿ ಅವರ ಭಾವಪೂರ್ಣ ಸಾಹಿತ್ಯದಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಅವರ ಸಂಗೀತದ, ಅಂಕಿತ್ ತಿವಾರಿ ಮತ್ತು ಪ್ರಿಯಾ ಹಿಮೇಶ್ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವ್ ಕೇಳ್ತಾ ಇದ್ದೀರಿ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಗೀತೆ ಬರ್ಫಿ ಚಿತ್ರದಿಂದ ಕವಿರಾಜ್ ಅವರ ಭಾವಪೂರ್ಣ ಸಾಹಿತ್ಯವಿದ್ದು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಸಂಗೀತವು ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಅದ್ಭುತ ಶಕ್ತಿ ಎಂದೇ ಹೇಳಿದರೂ ತಪ್ಪಾಗಲಾರದು. ಈ ಸಂಗೀತ ನಮ್ಮ ಬದುಕಿನ ಕ್ಷಣ ಕ್ಷಣಕ್ಕೂ ಪ್ರೀತಿಯ ಅಲೆಗಳ ಸ್ನೇಹಿತ ಇದ್ದಂತೆ ಅಲ್ವಾ? ಇಂದಿನ ಸಂಚಿಕೆಯ ಸಂಗೀತ ಯಾನವನ್ನು ಮುಗಿಸುವ ಸಮಯ ಬಂದಿದೆ. ಮುಂದೆ ಮತ್ತೊಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಧುರ ಗೀತೆಗಳೊಂದಿಗೆ ಭೇಟಿಯಾಗುವೆ. ಅಲ್ಲಿಯವರೆಗೆ ಸಂಗೀತವನ್ನು ಪ್ರೀತಿಸಿ, ನಗುತ್ತಿರಿ, ಆರೋಗ್ಯವಾಗಿರಿ, ಜೀವನವನ್ನು ಸಂತೋಷದಿಂದ ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಹಾಗೆಯೇ ಕೇಳ್ತಾ ಇರಿ, ಇದು ಇಸ್ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ದೇಶಾದ್ಯಂತ ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳಿಂದ ದಾಳಿ, ರಾಜ್ಯದಲ್ಲೂ ಶೋಧ ಕಾರ್ಯ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಅಕ್ರಮ ಆಸ್ತಿ ಪ್ರಕರಣ, ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ. ಸರ್ಕಾರದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಕೊಡಗು ಸೇರಿದಂತೆ ರಾಜ್ಯದ ವಿವಿಧೆಡೆ ಮುಂದುವರಿದ ಮಳೆ, ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ಹೆಚ್ಚಳ. ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇಶಾದ್ಯಂತ ಎನ್ಐಎ ಅಧಿಕಾರಿಗಳು ಇಂದು 20 ಸ್ಥಳಗಳಲ್ಲಿ ದಾಳಿ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಬಂಧಿಸಲಾಗಿದ್ದ ಶಂಕಿತ ಭಯೋತ್ಪಾದಕ ನೀಡಿದ ಮಾಹಿತಿ ಮೇರೆಗೆ ರಾಜ್ಯದಲ್ಲೂ ಎನ್ಐಎ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ವಿಚಾರಣೆಯ ವೇಳೆ ಆರೋಪಿಗಳು ಅಲ್ ಮಲಿಕ್ ಇಸ್ಲಾಮಿಕ್ ಯೂತ್ ಎಂಬ ಗುಂಪು ರಚಿಸಿಕೊಂಡಿರುವ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಕೆಲವು ಪಾಕಿಸ್ತಾನಿ ಪ್ರಜೆಗಳು ಈ ಗುಂಪುಗಳ ಸದಸ್ಯರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎನ್ಐಎ ವಿಚಾರಣೆ ತೀವ್ರಗೊಳಿಸಿದೆ. ಆರೋಪಿಗಳಿಗೆ ಬೇರೆ ಯಾವುದೇ ವ್ಯಕ್ತಿಗಳು ಅಥವಾ ಸಂಘಟನೆಗಳೊಂದಿಗೆ ಸಂಪರ್ಕವಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಎನ್ಐಎ ಅಧಿಕಾರಿಗಳು ಅವರ ನಿವಾಸದಲ್ಲಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತಂತೆ ಮೊದಲು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದೇ ಕಾಂಗ್ರೆಸ್ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಕುರಿತಂತೆ ಎನ್ಡಿಎ ನಿಯೋಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಬಿಜೆಪಿ ಜೆಡಿಎಸ್ ದೂರಿಗೆ ಕೇಂದ್ರ ಚುನಾವಣಾ ಆಯೋಗ ಸ್ಪಂದಿಸಿದೆ, ಆದರೆ ತಾವು ನೀಡಿದ ದೂರಿನ ಬಗ್ಗೆ ಇನ್ನೂ ಪ್ರತಿಕ್ರಿಯಿಸಿಲ್ಲ ಎಂದು ಆಯೋಗದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ ಎಂದು ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ.
1: ಇವ್ರಕ್ಕಿಂತ ಮುಂಚೆನೆ ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಚುನಾವಣೆ ಆಯೋಗಕ್ಕೆ ಸಮಯ ಕೇಳಿದ್ದೆ, ಕೊಟ್ಟಿಲ್ಲ. ಅದಾದ್ಮೇಲೆ ಅಧಿಕೃತವಾಗಿ ನಾವು ನಮ್ಮ ರೀಜನಲ್ ಕಮಿಷನರ್ ಹತ್ರ ಕಳಿಸ್ಕೊಟ್ಟಿದೀವಿ, ಉತ್ತರ ಬಂದಿಲ್ಲ. ಆದ್ರೆ ವ್ಯತ್ಯಾಸ ನೋಡಿ, ಬಿಜೆಪಿ ಜೆಡಿಎಸ್ ಅವರು ಕೇಳಿದ ತಕ್ಷಣ ಹೇಗೆ ಸ್ಪಂದಿಸ್ತಾರೆ, ನಮ್ಮ ರಾಜ್ಯ ಸರ್ಕಾರ ನೀಡಿದಂತ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ. ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ.
0: ರಾಜ್ಯದಲ್ಲಿ ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು, ಧಾರವಾಡ, ಶಿವಮೊಗ್ಗ, ರಾಯಚೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿ ಅಕ್ರಮ ಆಸ್ತಿ ಕುರಿತಂತೆ ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕುಂಬಳಗೋಡು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಸಂಬಂಧಿಸಿದ ಮನೆ, ಕಚೇರಿ ಮತ್ತು ಆಸ್ತಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ 4 ಕಡೆ ಏಕಕಾಲದಲ್ಲಿ ದಾಳಿ ನಡೆದಿದೆ. ಶಿವಮೊಗ್ಗದ ಸಹಾಯಕ ಅರಣ್ಯಾಧಿಕಾರಿಯ ಶಿವಮೊಗ್ಗ ಕಚೇರಿ ಹಾಗೂ ಧಾರವಾಡ ನಿವಾಸದ ಮೇಲೂ ದಾಳಿ ನಡೆಸಿ ಅಕ್ರಮ ಆಸ್ತಿ ಕುರಿತಂತೆ ಪರಿಶೀಲನೆ ನಡೆಯುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅವರ ಆಹ್ವಾನದ ಮೇರೆಗೆ ಮೆಲ್ಬರ್ನ್ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ನಾಯಕರ ಈ ಭೇಟಿಯು ವೇಗವಾಗಿ ಬದಲಾಗುತ್ತಿರುವ ಇಂಡೋ ಪೆಸಿಫಿಕ್ ವಲಯದ ಭದ್ರತಾ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಜೊತೆಗೆ ರಕ್ಷಣೆ, ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆಗಳಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ವ್ಯವಸ್ಥಿತವಾಗಿ ಮುನ್ನಡೆಸಲಿದೆ. ಐತಿಹಾಸಿಕ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ರಚನಾತ್ಮಕ ಪ್ರಯೋಜನಗಳನ್ನು ಬಳಸಿಕೊಂಡು ದ್ವಿಪಕ್ಷೀಯ ಸಂಬಂಧಗಳಿಗೆ ಹೊಸ ವೇಗವನ್ನು ನೀಡುವ ಗುರಿ ಹೊಂದಿದೆ. ಈ ಕುರಿತಂತೆ ಮೆಲ್ಬರ್ನ್ನಲ್ಲಿರುವ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್ ಅವರಿಂದ ಒಂದು ವರದಿ.
2: ಭಾರತದ ಕಾರ್ಯತಂತ್ರದ ದೃಷ್ಟಿಕೋನದಲ್ಲಿ ಆಸ್ಟ್ರೇಲಿಯಾ ಒಂದು ಪ್ರಮುಖ ಆಧಾರ ಸ್ತಂಭವಾಗಿದೆ. ಈ ಉನ್ನತ ಮಟ್ಟದ ಭೇಟಿಯು ರಕ್ಷಣೆ, ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆಗಳಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ವ್ಯವಸ್ಥಿತವಾಗಿ ಮುನ್ನಡೆಸಲಿದೆ. ಈ ರಾಜತಾಂತ್ರಿಕ ಕಾರ್ಯಸೂಚಿಯ ಕೇಂದ್ರ ಬಿಂದು ಮೆಲ್ಬರ್ನ್ನಲ್ಲಿರುವ ಉತ್ಸಾಹಿ ಭಾರತೀಯ ವಲಸಿಗರು. ಇವರು ಎರಡೂ ಪ್ರಜಾಪ್ರಭುತ್ವ ರಾಷ್ಟಗಳ ನಡುವೆ ಜೀವಂತ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭವಿಷ್ಯದತ್ತ ದೃಷ್ಟಿ ನೆಟ್ಟಿರುವ ನವದೆಹಲಿ ಮತ್ತು ಕ್ಯಾನ್ಬೆರಾ ಉದಯೋನ್ಮುಖ ನಿರ್ಣಾಯಕ ತಂತ್ರಗಳು ಶಿಕ್ಷಣ ಮತ್ತು ವ್ಯವಸ್ಥಿತ ಪ್ರತಿಭೆಗಳ ಚಲನಶೀಲತೆಯಲ್ಲಿ ಸಹಯೋಗವನ್ನು ಗಾಢಗೊಳಿಸುತ್ತಿವೆ. ಇದಲ್ಲದೆ ಕ್ರೀಡಾ ವಿಜ್ಞಾನದಲ್ಲಿನ ವಿಶಿಷ್ಟ ಪಾಲುದಾರಿಕೆಗಳು ದ್ವಿಪಕ್ಷೀಯ ಹೆಜ್ಜೆಯನ್ನು ವಿಸ್ತರಿಸಲಿವೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: 54 ಕೋಟಿ ರೂಪಾಯಿ ವೆಚ್ಚದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಕಳಪೆ ನಿರ್ವಹಣೆಯಿಂದಾಗಿ ಸಾವಿರಾರು ಸಸಿಗಳು ಒಣಗುತ್ತಿವೆ ಎಂದು ದೂರಿದ್ದಾರೆ. ಸಸಿಗಳ ನಿರ್ವಹಣೆಗೆ ಮೀಸಲಿಟ್ಟ ಹಣವನ್ನು ಹೇಗೆ ಬಳಸಲಾಗಿದೆ ಎಂಬುದನ್ನು ರಾಜ್ಯ ಸರ್ಕಾರ ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನೊಂದೆಡೆ ಮಲೆನಾಡು ಕರಾವಳಿಯಲ್ಲಿ ಭೂಕುಸಿತದ ಭೀತಿ ಎದುರಾಗಿದ್ದು ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ದೂರಿದ್ದಾರೆ. ಕೂಡಲೇ ಹೈ ಅಲರ್ಟ್ ಘೋಷಿಸಿದ ಪ್ರದೇಶಗಳಿಗೆ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆಯ ನೇತೃತ್ವ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರಿದಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಮಳೆ ಮುಂದುವರಿದಿದ್ದು ಜಿಲ್ಲಾಡಳಿತ ಇಂದು ರೆಡ್ ಅಲರ್ಟ್ ಘೋಷಿಸಿದೆ. ಈ ನಡುವೆ ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದ ನದಿಗಳು ತುಂಬಿ ಹರಿಯುತ್ತಿವೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಇಂದು ಜಿಲ್ಲೆಯ ಶಾಲೆಗಳಿಗೆ ರಜೆ ನೀಡಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಗಾಳಿಯಿಂದಾಗಿ ವಿದ್ಯುತ್ ಸಂಪರ್ಕ ವ್ಯತ್ಯಯವಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆಯ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು, ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಮಳೆ ಹಿನ್ನೆಲೆಯಲ್ಲಿ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಹಾರಂಗಿ ಜಲಾಶಯಕ್ಕೂ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ಪ್ರಸ್ತುತ 2100 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. 2859 ಅಡಿ ಗರಿಷ್ಠ ಸಂಗ್ರಹ ಸಾಮರ್ಥ್ಯದ ಹಾರಂಗಿ ಜಲಾಶಯದಲ್ಲಿ ಈಗ 2839 ಅಡಿಗಳಷ್ಟು ನೀರು ಸಂಗ್ರಹವಾಗಿದೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ವ್ಯಾಪಕ ಏರಿಕೆ ಕಂಡಿದೆ. ನಿನ್ನೆ 5734 ಇದ್ದ ಒಳಹರಿವಿನ ಪ್ರಮಾಣ ರಾತ್ರಿ ವೇಳೆಗೆ 7531ಕ್ಕೆ ಏರಿಕೆಯಾಗಿದೆ. ಅಣೆಕಟ್ಟಿನಿಂದ 790 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ಕುಡಿಯುವ ನೀರಿಗೆ ಮಾತ್ರ ಬಳಕೆಯಾಗಲಿದ್ದು ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಎಂದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ಮುಂದುವರಿದಿದೆ. ಜಿಬಿಎ ವ್ಯಾಪ್ತಿಯ ಕೇಂದ್ರ ಪಾಲಿಕೆ ವತಿಯಿಂದ ಕೆಆರ್ ಮಾರ್ಕೆಟ್ನಲ್ಲಿ ಇಂದು ಪಾದಚಾರಿಗಳ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಬ್ಯಾಟರಾಯನಪುರ ಪುಲಕೇಶಿ ನಗರ ವಿಭಾಗದ ಪಾಟರಿ ರಸ್ತೆ, ದಾಸರಹಳ್ಳಿ ವಿಭಾಗದ ಎಂಇಐ ಲೇಔಟ್ ಮುಖ್ಯ ರಸ್ತೆಯಲ್ಲಿಯೂ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಇನ್ನೊಂದೆಡೆ ಪಶ್ಚಿಮ ಮಹಾನಗರ ಪಾಲಿಕೆಯ ಗಿರಿನಗರ, ಬಸವನಗುಡಿ ವ್ಯಾಪ್ತಿಯಲ್ಲೂ ಅಧಿಕಾರಿಗಳು ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವುಗೊಳಿಸಿದ್ದಾರೆ. ಸ್ವಚ್ಛ ನಗರ ನಿರ್ಮಾಣವೇ ಮೊದಲ ಆದ್ಯತೆಯಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನೂತನ ಮೇಯರ್ ದುರ್ಗಮ್ಮ ಬಿಜವಾಡ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆಗಾಲ ಹಿನ್ನೆಲೆಯಲ್ಲಿ ಅವಳಿ ನಗರದಲ್ಲಿ ಅಪಾಯಕಾರಿಯಾಗಿ ನಿಂತಿರುವ ಮರಗಳ ಕೊಂಬೆಗಳನ್ನು ತೆರವುಗೊಳಿಸುವುದು, ಚರಂಡಿಗಳ ಸ್ವಚ್ಛತೆ ಹಾಗೂ ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯವನ್ನು ಇನ್ನಷ್ಟು ಚುರುಕುಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ನಗರದ ಸ್ವಚ್ಛತೆಗೆ ಸಂಬಂಧಿಸಿದಂತೆ ಪ್ರತಿ ವಾರ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಫುಟ್ಪಾತ್ ಅತಿಕ್ರಮಣ ನಿಯಮ ಉಲ್ಲಂಘಿಸಿದರೆ ದಂಡ ವಿಧಿಸುವ ಜೊತೆಗೆ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಜಿಲ್ಲಾ ಸ್ವೀಪ್ ವತಿಯಿಂದ ಕೋಲಾರ ನಗರದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಹಸಿರು ನಿಶಾನೆ ತೋರಿಸುವ ಮೂಲಕ ರ್ಯಾಲಿಗೆ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳಿಂದ ದಾಳಿ, ರಾಜ್ಯದಲ್ಲೂ ಶೋಧ ಕಾರ್ಯ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಅಕ್ರಮ ಆಸ್ತಿ ಪ್ರಕರಣ, ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ. ಸರ್ಕಾರದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಹಾಗೂ ಕೊಡಗು ಸೇರಿದಂತೆ ರಾಜ್ಯದ ವಿವಿಧೆಡೆ ಮುಂದುವರಿದ ಮಳೆ, ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ಹೆಚ್ಚಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು.
6: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

0: ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿನ ಬರೀತಾ ಇದ್ರು, ಓದ್ತಾ ಇದ್ರು, ಈಗ ತಮ್ಮ ಅನುಭವ ವಿಚಾರಗಳಿಗೆ ಅಕ್ಷರ ರೂಪ ನೀಡಿ ಪುಸ್ತಕವಾಗಿಸಿದ್ದಾರೆ. ಎಸ್, ಮಿಡಲ್ ಕ್ಲಾಸ್ ಬದುಕಿನ ಸುತ್ತ ಹೆಣೆದಿರುವ ಸುಂದರ ಕತೆ ಮಿಡಲ್ ಕ್ಲಾಸ್ ಮೇನಿಯಾ. ಪುಸ್ತಕದ ಲೇಖಕ, ಯುವ ಬರಹಗಾರ, ಎಸ್ಡಿಎಂ ಕಾಲೇಜಿನ ದ್ವಿತೀಯ ಪತ್ರಿಕೋದ್ಯಮ ವಿದ್ಯಾರ್ಥಿ ರಂಗನಾಥ್ ಚಿತ್ರದುರ್ಗ ಇವರ ಪುಸ್ತಕ ಬರೀಬೇಕಾದ್ರೆ ಎದುರಿಸಿದ ಸವಾಲುಗಳು, ಈ ಪುಸ್ತಕ ಬರೆಯೋಕೆ ಏನು ಸ್ಫೂರ್ತಿ, ಇವೆಲ್ಲದರ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳ್ಕೊಂಡು ಬರೋಣ ಬನ್ನಿ. ಯಾವಾಗಿಂದ ಶುರು ಮಾಡಿದ್ರಿ, ಯಾವಾಗಿಂದ ಬರೆಯುವ ಹವ್ಯಾಸ ಶುರುವಾಯ್ತು?
1: ಅಂದ್ರೆ ನನಗೆ ಮುಂಚೆಯಿಂದನು ಬರಿತಾ ಇದ್ದೆ, ಅಂದ್ರೆ ಸಣ್ಣ ಹುಡುಗ ಇದ್ದಾಗಿಂದು. ನಾನು ಒಂದು ಹಿಂದೆ ಹೈಸ್ಕೂಲ್ ಅಲ್ಲಿ ನಾನು ಒಂದು ಟೂರ್ ಹೋಗಿದ್ದೆ, ಕರ್ನಾಟಕ ದರ್ಶನ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಟೂರ್ ಕರ್ಕೊಂಡು ಹೋಗಿದ್ರು. ಆ ಟೂರ್ ಹೋಗಿ ಬಂದಾಗ 5 ದಿನದ ಪ್ರವಾಸ ಅದು. ಬಂದು ವಾಪಸ್ ಬಂದ್ಮೇಲೆ ನಾನೊಂದು A4 ಸೈಜ್ ಸೀಟ್ ಎಲ್ಲ ಇಟ್ಕೊಂಡ್ಬಿಟ್ಟು ಒಂದು ಪುಸ್ತಕ ಬರೆದಿದ್ದೆ, ಅದಕ್ಕೆ ಒಂದು ಟೈಟಲ್ ಕೊಟ್ಟು ನನ್ನ ಪ್ರವಾಸ ಪುಸ್ತಕ ಅಂತ ಹೇಳ್ಬಿಟ್ಟು. ಆಗ ನಾನು ಎಲ್ಲೆಲ್ಲಿ ಹೋದೆ, ಏನೆಲ್ಲ ಮಾಡಿದೆ, ತುಂಬಾ ಚೆನ್ನಾಗಿ ಅದೊಂದು ಪುಸ್ತಕ ಬರೆದು ನಮ್ಮ ಟೀಚರ್ ಒಬ್ರಿಗೆ ತೋರಿಸಿದೆ, ಇಂಗ್ಲಿಷ್ ಟೀಚರ್ಗೆ. ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿ ಬರೆದಿದ್ಯಾ ನೀನು, ಹೀಗೆ ಮುಂದುವರೆಸು ಬರಿಬಹುದು ಅಂತ. ಬಟ್ ಅಲ್ಲಿಂದ ನಿರಂತರವಾಗಿ ನಾನು ಬರಿತಾನೆ ಇದ್ದೆ. ಅದಾದ ನಂತರ ಒಂದಷ್ಟು ಪ್ರೀತಿಯ ಬರಹಗಳನ್ನ ಬರೀಲಿಕ್ಕೆ ಶುರು ಮಾಡಿದೆ, ಅಂದ್ರೆ ಪ್ರೀತಿ ಪ್ರೇಮದ ಬಗ್ಗೆ ಆ ರೀತಿ ಎಲ್ಲ ಬರೀಲಿಕ್ಕೆ ಶುರು ಮಾಡಿದಾಗ ಅದೊಂದು ಬರವಣಿಗೆ ಅನ್ನುವಂಥದ್ದು ನನ್ನ ಆಸಕ್ತಿ ಆಯ್ತು. ಅಲ್ಲಿಂದ ಬರವಣಿಗೆ ನನ್ನ ಅಭಿಯಾನ ಸಾಯ್ತು, ಸಾಕ್ತಾ ಬಂತು.
0: ಪುಸ್ತಕ ಮಾಡೋಕೆ ನಿಮ್ಗೆ ಏನು ಸ್ಫೂರ್ತಿ?
1: ಪುಸ್ತಕ ಮಾಡಬೇಕು ಎನ್ನುವಂಥದ್ದು ನಾನು ಈಗಾಗಲೇ ಹೇಳಿದಾಗೆ ಚಿಕ್ಕ ವಯಸ್ಸಿಂದ ಕನಸು ನನಗೆ. ನಾನೊಬ್ಬ ಬರಹಗಾರ ಆಗ್ಬೇಕು, ನಾನೊಬ್ಬ ಲೇಖಕ ಆಗ್ಬೇಕು, ಯುವ ಕವಿ ಅನಿಸ್ಕೊಳ್ಬೇಕು ಅನ್ನುವಂಥದ್ದು ನನಗೆ ತುಂಬಾ ಇತ್ತು ಸಣ್ಣ ಹುಡುಗ ಇದ್ದಾಗಿಂದ್ಲೂ. ಹಾಗೆ ಬರಿತಾ ಇದ್ದೆ, ಒಂದಷ್ಟು ಅಂಕಣಗಳನ್ನ, ಕಾಲಂಗಳನ್ನ ಮತ್ತೆ ಪತ್ರಿಕೆಗಳಿಗೆ ಬರಹಗಳನ್ನ ಬರೆದು ಕಳಿಸಿದಾಗ ತುಂಬಾ ಜನ ತುಂಬಾ ಚೆನ್ನಾಗಿ ಬರಿತೀಯ, ಹೀಗೆ ಬರಿತಾ ಇರು ಅಂತ ಹೇಳ್ಬಿಟ್ಟು ನನ್ನ ಬೆನ್ತಟ್ಟಿ ಪ್ರೋತ್ಸಾಹಿಸಿದ್ದಕ್ಕೆ ಬರಿಬೇಕು ನಾನು ಏನೋ ಒಂಥರ ಎನ್ನುವಂತಹ ಪ್ರೋತ್ಸಾಹದ ಇದು ನನಗೆ ಬಂತು. ಹಾಗಾಗ್ಬಿಟ್ಟು ಬರವಣಿಗೆ ಶುರು ಮಾಡಿದೆ. ಬರವಣಿಗೆ ಶುರು ಮಾಡಿದ್ಮೇಲೆ ಕನ್ನಡದ ಖ್ಯಾತ ವಿಮರ್ಶಕರು ಮತ್ತು ಕಥೆಗಾರರು ಡಾಕ್ಟರ್ ರಾಜಶೇಖರ್ ಸಾಳೆಮನೆ ಸರ್ ಹತ್ರ ಹೋಗಿ, ಸರಿಗೆ ಬರಿತಾ ಇದ್ದೀನಿ, ನನ್ನ ಇಷ್ಟೊಂದು ಅಂಕಣಗಳಿದ್ದಾವೆ ಮತ್ತೆ ಒಂದಷ್ಟು ಮಿಡಲ್ ಕ್ಲಾಸ್ ಬದುಕಿನ ಕಥೆಗಳಿಗೆ ನಾನು ಕಿವಿಯಾಗಿದ್ದೇನೆ, ಕೆಲವರ ಹತ್ರ ಕಥೆಗಳನ್ನ ಕೇಳಿದ್ದೇನೆ, ಅವರ ಬದುಕಿನ ಕಥೆಗಳಿಗೆ ಕಿವಿಯಾಗಿದ್ದೇನೆ, ಇದೆಲ್ಲವನ್ನ ಸೇರಿಸಿ ಒಂದು ಪುಸ್ತಕ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೇಳಿದಾಗ ಅವರು ಅದನ್ನೆಲ್ಲ ನೋಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಓದಿ ಖಂಡಿತವಾಗಿಯೂ ಮರು ಮಾತಿಲ್ಲದೆ ಈ ಪುಸ್ತಕವನ್ನ ಮಾಡಬಹುದು ಅಂತ ಹೇಳಿದ್ರು. ಹಾಗೆ ಈ ಪುಸ್ತಕ ರೂಪುಗೊಳ್ತು.
0: ನಿಮ್ಮ ಪುಸ್ತಕ ಮಿಡಲ್ ಕ್ಲಾಸ್ ಮೇನಿಯಾ ಟೈಟಲೇ ವಿಭಿನ್ನವಾಗಿದೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ.
1: ಎಸ್, ಈಗಾಗಲೇ ಹೇಳಿದಂತೆ ಮಿಡಲ್ ಕ್ಲಾಸ್ ಬದುಕಿನ ಜೀವಿಗಳ ಕಥೆಗಳಿಗೆ ನಾನು ಕಿವಿಯಾಗಿದ್ದಾನೆ. ಯಾಕೆ ಅಂತಂದ್ರೆ ಮಧ್ಯಮ ವರ್ಗದ ಏನು ಜೀವನದಲ್ಲಿ ನಾವೆಲ್ಲ ಏನೆಲ್ಲ ತಲ್ಲಣಗಳನ್ನ ವಿಪ್ಲವಗಳನ್ನ ಅನುಭವಿಸ್ತೀವಿ, ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಒಂದೊಂದು ಆರ್ಟಿಕಲ್ ಆಗಿ, ಒಂದು ಪ್ರೀತಿ ಆಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಒಂದು ಸಂಬಳ ಆಗಿರ್ಬೋದು, ಒಂದು ತಾಯಿ ಆಗಿರ್ಬೋದು, ಅದರ ಆಚೆ ಒಂದು ಬದುಕಾಗಿರ್ಬೋದು, ಅದೆಲ್ಲವನ್ನೂ ಕೂಡ ಅಕ್ಷರ ರೂಪಕ್ಕಿಳಿಸಿದೆ. ಹಾಗಾಗ್ಬಿಟ್ಟು ಮಧ್ಯಮ ವರ್ಗದ ಜೀವಿಗಳ ಕನಸೇ ಮತ್ತು ಅವರ ಹೋರಾಟ, ಅವರ ಬದುಕಿನ ಏನು ಚಿತ್ರಣ ಈ ಪುಸ್ತಕದಲ್ಲಿ ಇದ್ದ ಕಾರಣ ಮಿಡಲ್ ಕ್ಲಾಸ್ ಮೇನಿಯಾ ಎನ್ನುವಂತ ಟೈಟಲ್ ಸೂಕ್ತ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಟೈಟಲ್ ಅನ್ನ ಇಟ್ಟಂತದ್ದು.

0: ಜೀವನದಲ್ಲಿ ಬರುವಂತ ವಿಚಾರಗಳು, ಕಥೆಗಳು ಕಾಲ್ಪನಿಕನ ಅಥವಾ ನಿಜವಾಗ್ಲೂ ನಡೆದಿರುವಂತಹದ್ದು, ಅದ್ರ ಬಗ್ಗೆ.
1: ಎಸ್, ಯಾವುದೇ ಒಬ್ಬ ಬರಹಗಾರ ತನ್ನ ಬರಹಗಳಲ್ಲಿ ತನ್ನ ಬರಹ ಯಾವಾಗ ಗಟ್ಟಿಯಾಗತ್ತೆ, ತನ್ನ ಬರಹ ಯಾವಾಗ ಓದಿಸ್ಕೊಳ್ಳುತ್ತೆ, ತನ್ನ ಬರಹವನ್ನ ಓದುಗರು ಯಾವಾಗ ಮೆಚ್ಚುತ್ತಾರೆ ಅಂದ್ರೆ ಅದು ಕಾಲ್ಪನಿಕ ಮತ್ತು ನೈಜತೆ ಎರಡು ಮಿಕ್ಸ್ ಆದಾಗ. ನಾವು ಕೇವಲ ಕಾಲ್ಪನಿಕವಾಗಿ ಬರೆದ್ರೆ ಜನ ಒಪ್ಪಲ್ಲ, ಕೇವಲ ನೈಜವಾಗಿ ಬರಿತಾ ಹೋದ್ರೆ ಜನಕ್ಕೆ ಅದು ಬೋರ್ ಅನ್ಸುತ್ತೆ. ಹಾಗಾಗ್ಬಿಟ್ಟು ಕಾಲ್ಪನಿಕ ಮತ್ತು ನೈಜ ಎರಡನ್ನೂ ಮಿಶ್ರಣ ಮಾಡಿ ಬರೆದಾಗ ಮಾತ್ರ ಅದು ಓದುಗರಿಗೆ ಏನೋ ಒಂಥರ ಸಮಥಿಂಗ್ ಸ್ಪೆಷಲ್ ಅನ್ಸುತ್ತೆ. ಹಾಗಾಗ್ಬಿಟ್ಟು ನನ್ನ ಪುಸ್ತಕದಲ್ಲಿ ಬರುವಂತಹ ಕೆಲ ಪಾತ್ರಗಳು, ಬಹುತೇಕ ಪಾತ್ರಗಳು ನೈಜ, ಕೆಲವೇ ಕೆಲ ಪಾತ್ರಗಳು ಮಾತ್ರ ಕಾಲ್ಪನಿಕ, ಇಮ್ಯಾಜಿನರಿ.
0: ಪುಸ್ತಕ ಬಿಡುಗಡೆಗೊಳಿಸೋದ್ರಲ್ಲಿ ನೀವು ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ?
1: ಇವತ್ತು ಪುಸ್ತಕ ಬಿಡುಗಡೆಯ ಕೆಲಸ ಸಲೀಸಾಗಿದೆ, ಬಟ್ ನನ್ನ ಪುಸ್ತಕ ಬಿಡುಗಡೆ ಅಷ್ಟು ನಾನು ಅಂದುಕೊಂಡಷ್ಟು ಸಲೀಸಾಗಿ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಪುಸ್ತಕ ಬಿಡುಗಡೆ ಅನ್ನುವಂಥದ್ದು ಇವತ್ತು ಸ್ವಪ್ರಕಾಶನಗಳಾಗ್ತವೆ, ಸಲೀಸಾಗಿ ನಾವು ಬಿಡುಗಡೆ ಮಾಡ್ಕೋಬಹುದು. ಬಟ್ ಒಂದೇನು ಅಂತಂದ್ರೆ ಸವಾಲುಗಳು ಅನೇಕ ಇರ್ತವೆ. ಯಾಕೆ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಈ ರೀಲ್ಸು ಇದೆಲ್ಲ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಎಲ್ಲ ಒಂದ್ ಕಡೆ ಸ್ಪ್ಯಾನ್ ಆಫ್ ಅಟೆನ್ಷನ್ ಕಡಿಮೆ ಆಗಿದೆ, ಓದುಗರು ಕಡಿಮೆ ಆಗಿದ್ದಾರೆ ಅಂತ ಒಂದಷ್ಟು ವಿಚಾರಗಳು ನಮ್ಮ ಕಿವಿಗೆ ಆಗ್ತಾ ಇರ್ತವೆ. ಅದೆಷ್ಟರ ಮಟ್ಟಿಗೆ ನಿಜನೋ ನನಗೆ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಪುಸ್ತಕ ಮಾಡಬೇಕಾ ಬೇಡವಾ ಎನ್ನುವಂತಹ ಯೋಚನೆ ಮೊದಲಲ್ಲಿತ್ತು ನಂದು. ಯಾಕೆಂತಂದ್ರೆ ಇವತ್ತು ರೀಲ್ಸ್ ಎಲ್ಲ ಬಂದ ಮೇಲೆ ಸ್ವರೂಪ ಎಲ್ಲಿಗೆ ಬಂದಿದೆ ಅಂದ್ರೆ 60 ಸೆಕೆಂಡ್ಗೆ ಕ್ಲೈಮ್ಯಾಕ್ಸ್ ನೋಡ್ಬೇಕು. ನಾವೊಂದು ಕ್ಲೈಮ್ಯಾಕ್ಸ್ ನೋಡ್ಲಿಕ್ಕೆ ಹಿಂದೆಲ್ಲ 3 hour ಸಿನಿಮಾ ನೋಡ್ತಿದ್ವಿ, ಇವತ್ತು 60 ಸೆಕೆಂಡ್ಸ್ ಅಲ್ಲಿ ಅದ್ರಲ್ಲಿ ಏನೂ ಇಲ್ಲ ಅಂದ್ರೆ ಲೈಕ್ಸು ಇಲ್ಲ, ಶೇರು ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ವಿ. ಹಾಗಾಗ್ಬಿಟ್ಟು ಮಾಡ್ಬೇಕೋ ಬೇಡವಾ ಎನ್ನುವಂತ ಒಂದು ಗೊಂದಲ ಫಸ್ಟ್ನೇ ಸವಾಲು. ಅದನ್ನ ಸುಮಾರು ಜನ ನಾನು ಕೇಳಿದಾಗ ನಾನೀಗ ಒಂದು ಪುಸ್ತಕ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಈಗ ಒಂದು ಬರ್ದಿದ್ದೀನಿ ಅಂತ ಹೇಳಿದಾಗ ಪುಸ್ತಕ ಎಲ್ಲ ಯಾರು ಓದ್ತಾರೆ ಅಂತ ಹೇಳಿದವರು ಇದಾರೆ, ಹೇ ಮಾಡು ಮರೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದವರು ಇದಾರೆ. ಯಾಕಂದ್ರೆ ಎರಡೂ ರೀತಿಯಾಗಿ ನನಗೆ ಸಜೆಷನ್ ಅನ್ನ ಕೊಟ್ಟಂತವ್ರು ಇದಾರೆ. ಹಾಗಾಗ್ಬಿಟ್ಟು ಅದು ಒಂದು ಸವಾಲು. ಅದನ್ನಾದ ನಂತರ ಇವತ್ತು ಕವರ್ ಪೇಜ್ ಮುಖಪುಟ ಏನಿದೆಯಲ್ಲ, ಅದು ಲೇಖಕನಿಗೆ ಒಂದು ಕನಸು ಇರುತ್ತೆ, ನನ್ನ ಮುಖಪುಟ ಹೀಗೆ ಬರಬೇಕು. ಯಾಕಂದ್ರೆ ಲೇಖಕನಿಗೆ ಗೊತ್ತಿರುತ್ತೆ ಆ ಪುಸ್ತಕದ ಭಾವ ಏನು, ಅದು ಏನನ್ನ ಹೇಳುತ್ತೆ, ಅದರಲ್ಲಿ ಏನಿದೆ, ಏನು ಕಂಟೆಂಟ್ ಅಂತ. ಬಟ್ ಅದನ್ನ ಕಲಾವಿದರಿಗೆ ನಾವು ಅರ್ಥ ಮಾಡಿಸೋದ್ರಲ್ಲಿ ಎಲ್ಲ ಒಂದ್ ಕಡೆ ವಿಫಲನಾದೆ ಅಂತ ನನಗನ್ಸುತ್ತೆ. ಯಾಕೆಂತಂದ್ರೆ ನಾನು ಪುಸ್ತಕದ ಚಿತ್ರಣವನ್ನ ಕಲಾವಿದನಿಗೆ ಕಟ್ಟಿಕೊಡುವಲ್ಲಿ ವಿಫಲನಾಗಿದ್ದೆ. ಆ ಒಂದು ಕಾರಣದಿಂದಾಗಿ ನಾನು ಅಂದುಕೊಂಡಷ್ಟು ನನಗೆ ಸಮಾಧಾನ ತಂದುಕೊಡುವಷ್ಟು ಮುಖಪುಟ ಬರಲಿಲ್ಲ ಅಂತ ನನಗೆ ಅದೊಂದು ಇದೆ. ಹಾಗಾಗ್ಬಿಟ್ಟು ಕವರ್ ಪೇಜ್ ಮಾಡಿಸುವಂತದ್ದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತದ್ದು ಮತ್ತೊಂದು ಸವಾಲು. ಇನ್ನೊಂದು ಏನು ಅಂತಂದ್ರೆ ಏನೋ ಒಂದು ಸಮಾಜದಲ್ಲಿ ಗುರುತಿಸಿಕೊಂಡಂತವರು ಮುನ್ನುಡಿಯನ್ನ ಬರೀಬೇಕು ಎನ್ನುವಂತಹ ಬಯಕೆಗಳು ನಮ್ಮಲ್ಲಿರುತ್ತೆ. ಖಂಡಿತ ಅದು ತಪ್ಪಲ್ಲ, ಯಾವುದೇ ಒಬ್ಬ ಬರಹಗಾರನಿಗೆ ಆ ಬಯಕೆಗಳು ಇರಬೇಕು ಕೂಡ. ಬಟ್ ಒಂದೇನು ಅಂತಂದ್ರೆ ನಾನು ಮುನ್ನುಡಿ ಬರೆಸಲಿಕ್ಕೆ ಸರಿಸುಮಾರು 1 ತಿಂಗಳುಗಳ ಕಾಲ ಕಾಯ್ದಿದ್ದೆ. ಒಬ್ಬ ಯುವ ಲೇಖಕರನ್ನ ಕೇಳಿಕೊಂಡಾಗ ಅವರು ಖಂಡಿತವಾಗಿಯೂ ಬಹಳ ಪ್ರೀತಿಯಿಂದ ಆದಷ್ಟು ಬೇಗ ಬರ್ಕೊಟ್ರು. ಮಿಕ್ಕಿದ್ದೆಲ್ಲವೂ ಕೂಡ ಅಂದ್ರೆ ಮುದ್ರಣದ್ದು, ಇತ್ತೀಚಿನ ದಿನಗಳಲ್ಲಿ ಮುದ್ರಣ ಬಹಳ ತುಂಬಾ ಈಸಿ ಆಗಿದೆ. ಈ ಮಿಷನ್ಗಳು, ಟೆಕ್ನಾಲಜಿ ಎಲ್ಲ ತುಂಬಾ ಬೆಳೆದಿರೋದ್ರಿಂದ ಬಹುಬೇಗನೆ ಲೇಔಟ್ಗೂ ಆಗ್ತಾರೆ, ವಿತಿನ್ 1 week ಮುದ್ರಣ ಆಗಿ ಪುಸ್ತಕ ಕೈ ಸೇರುತ್ತೆ ಅಷ್ಟು.
0: ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಮ ಯೋಚನೆಗಳು ಏನೇನಿದೆ ಅಂತ?
1: ನಾನು ಒಬ್ಬ ಪತ್ರಕರ್ತನಾಗಬೇಕು ಅನ್ನುವಂತಹ ಕನಸು ಇದ್ರೂ ಕೂಡ ಸಾಹಿತ್ಯದಲ್ಲಿ ನನ್ನನ್ನು ನಾನು ನಿರಂತರವಾಗಿ ಜೀವನದುದ್ದಕ್ಕೂ ತೊಡಗಿಸ್ಕೊಳ್ಬೇಕು ಎನ್ನುವಂತ ಅಭಿಲಾಷೆ ನನ್ನಲ್ಲಿದೆ. ಏನೋ ಅಂತಂದ್ರೆ ಪತ್ರಿಕೋದ್ಯಮದಲ್ಲಿ ಇದ್ದುಕೊಂಡು ಇವತ್ತು ಸಾಹಿತ್ಯ ಕೃಷಿಯನ್ನ ಮಾಡಿದಂತಹವರು, ಸಾಹಿತ್ಯದಲ್ಲಿ ತಮ್ಮನ್ನ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡವರು, ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಎರಡನ್ನೂ ಉಸಿರಾಡದಂತವರು ಇವತ್ತು ನಮ್ಮ ಕಣ್ಣೆದುರಿಗೆ ಸಾಕಷ್ಟು ಇದ್ದಾರೆ, ಅವರೇ ನನಗೆ ಸ್ಫೂರ್ತಿ. ಹಾಗಾಗ್ಬಿಟ್ಟು ಪತ್ರಿಕೋದ್ಯಮದ ಜೊತೆಗೆ ಸಾಹಿತ್ಯದಲ್ಲಿ ಅಂತಂದ್ರೆ ಕನ್ನಡ ಸಾಹಿತ್ಯದಲ್ಲಿ ನಿರಂತರವಾಗಿ ನಾನು ಬರಿತಾ ಹೋಗ್ಬೇಕು. ಯಾವತ್ತೂ ಸುಮ್ಮನೆ ಕೂರ್ಬಾರ್ದು, ದಿನಕ್ಕೆ ಕನಿಷ್ಠ 1 ಪುಟವಾದರೂ 10 ಸಾಲುಗಳನ್ನಾದರೂ ತೋಚಿದ್ದನ್ನ ಗೀಚುವ ಮತ್ತು ಅದನ್ನ 4 ಮನಸ್ಸುಗಳಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಬೇಕು. ಹಾಗಾಗ್ಬಿಟ್ಟು ಮುಂದಿನ ಪುಸ್ತಕಗಳಿಗೆ ಈಗಾಗಲೇ ಪ್ಲಾನ್ ಆಗ್ತಾ ಇದೆ, ಅದರ ಒಂದು ರೂಪುರೇಷೆ ಕೂಡ ಸಿದ್ಧಗೊಂಡಿದೆ.
0: ಸಾಮಾನ್ಯ ಬರಹಗಾರನಾಗಿ ರಾಜ್ಯಾದ್ಯಂತ ನಿಮ್ಮ ಪುಸ್ತಕವನ್ನ ಪ್ರಮೋಟ್ ಮಾಡುವಲ್ಲಿ ನೀವು ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ?
1: ಎಸ್, ಒಳ್ಳೆ ಪ್ರಶ್ನೆ. ಇದು ನನಗೆ ಕೂಡ ಒಂದು ಸ್ಪೆಷಲ್ ಫೀಲ್ ಕೊಡುತ್ತೆ ಈ ಪ್ರಮೋಷನ್ ಅಂತ ಬಂದಾಗ. ಒಬ್ಬ ಯುವ ಲೇಖಕ, ಒಬ್ಬ ಸಾಮಾನ್ಯ ಬರಹಗಾರ ಈಗ ತಾನೇ ಸಾಹಿತ್ಯ ಲೋಕಕ್ಕೆ ಕಾಲಿಟ್ಟಿದ್ದಾನೆ, ಅವನು ಬರೀತಾನೆ, ಅವನ ಪುಸ್ತಕಗಳನ್ನ ಕೊಳ್ಳಲಿಕ್ಕೆ ಏನು ಪುಸ್ತಕ ಮಳಿಗೆಗಳು ಮುಂದೆ ಬರೋದಿಲ್ಲ. ಬಟ್ ನನ್ನ ವಿಷಯದಲ್ಲಿ ಹಾಗಾಗ್ಲಿಲ್ಲ. ಯುವ ಲೇಖಕರ ಪುಸ್ತಕಗಳನ್ನ ಪುಸ್ತಕ ಮಳಿಗೆಗಳ ಖರೀದಿಸುವಲ್ಲಿ ಎಲ್ಲ ಒಂದ್ ಕಡೆ ಹಿಂದೇಟಾಗ್ತವೆ. ಹಾಗಾಗ್ಬಿಟ್ಟು ನನ್ನ ಪುಸ್ತಕವನ್ನ ನಾನೊಂದು ರೀಲ್ ಮಾಡಿದೆ, ಇನ್ಸ್ಟಾ ರೀಲ್. ಮೊಟ್ಟ ಮೊದಲನೇದಾಗಿ ನನ್ನ ಸ್ನೇಹಿತನೊಬ್ಬ ನನ್ನ ಪುಸ್ತಕದ 4 ಸಾಲುಗಳನ್ನ ಹೈಲೈಟ್ ಮಾಡಿ ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹರಿಬಿಟ್ಟ. ಹಾಗಾಗ್ಬಿಟ್ಟು ಅದು ಎಲ್ಲ ಒಂದ್ ಕಡೆ ಹ್ಯೂಜ್ ರೆಸ್ಪಾನ್ಸ್ ಬಂತು. ಅದಕ್ಕೆ ಸರಿಸುಮಾರು 6,70,000 ಓದುಗರು ಅದನ್ನ ನೋಡಿದ್ರು ಇನ್ಸ್ಟಾದಲ್ಲಿ. ಒಂದಷ್ಟು ಒಳ್ಳೆ ಕಮೆಂಟ್ಸ್ ಬಂತು, ಒಳ್ಳೆ ಲೈಕ್ ಬಂತು. ಅದು ನನಗೆ ಪ್ಲಸ್ ಪಾಯಿಂಟ್ ಆಯ್ತು ಪ್ರಮೋಷನ್ ಮಾಡ್ಲಿಕ್ಕೆ. ಯಾವ ಪುಸ್ತಕ ಮಳಿಗೆಯಲ್ಲಿ ಹೋದ್ರು ಕೂಡ ಪುಸ್ತಕವನ್ನ ಕೊಂಡ್ಕೊಂಡ್ರು. ಅದಾದ ನಂತರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಪ್ರಮೋಷನ್ ಮಾಡ್ತಾ ಬಂದೆ, ನಿರಂತರವಾಗಿ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಟಿವ್ ಆಗಿ ಪುಸ್ತಕದ ಬಗ್ಗೆ ಚಿತ್ರಗಳನ್ನ ವಿಡಿಯೋಗಳನ್ನ ನಿರಂತರವಾಗಿ ಬಿತ್ತರಿಸಿದೆ. ಅದು ಓದುಗರಿಗೆ ತಲುಪ್ತು, ಪುಸ್ತಕದಲ್ಲಿನ ಕೆಲ ಸಾಲುಗಳು ಓದುಗರಿಗೆ ಇಷ್ಟ ಆಯ್ತು. ಹಾಗಾಗ್ಬಿಟ್ಟು ಪ್ರಮೋಷನ್ ಅತಿ ಸುಲಭವಾಗಿ ಆಯ್ತು ನನ್ನ ವಿಚಾರದಲ್ಲಿ ಅಂತ ನಾನು ಅನ್ಕೊಳ್ತೇನೆ. ಪುಸ್ತಕ ಮಳಿಗೆಯವರಿಗೆ ಥ್ಯಾಂಕ್ಸ್ ಹೇಳ್ತೇನೆ.

0: ಪುಸ್ತಕ ಪಬ್ಲಿಷ್ ಆದ್ಮೇಲೆ ಜನರ ರೆಸ್ಪಾನ್ಸ್ ಹೇಗಿದೆ?
1: ಎಸ್, ಖಂಡಿತವಾಗಿಯೂ ಒಬ್ಬ ಬರಹಗಾರನಿಗೆ ಅವನ ಅಕ್ಷರಗಳು ಪುಸ್ತಕದ ರೂಪ ಪಡೆದು ಓದುಗರ ಮನಸ್ಸು ತಲುಪಿ ಓದುಗರ ಬಾಯಲ್ಲಿ ಬರುವ ಮಾತುಗಳಿವೆಯಲ್ಲ, ಅದು ಕೊಟ್ಟಷ್ಟು ಖುಷಿ ಒಂದು ಕೋಟಿ ಕೊಟ್ಟರು ಸಿಗಲ್ಲ ಅಂತ ನಾನು ಅನ್ಕೋ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೇಜ್ ಹೈಲೈಟ್ ಮಾಡಿ ಹಾಕಿದ್ದಕ್ಕೆ ಬ್ರೋ ನೆಕ್ಸ್ಟ್ ಪೇಜ್ ಹಾಕಿ ಬ್ರೋ ಅಂತ ಕಮೆಂಟ್ ಮಾಡದಂತವರು ಇದಾರೆ. ಅವರಿಗೆ ಪರ್ಸನಲ್ ಆಗಿ ಅವರು ವಾಟ್ಸ್ಆಪ್ ನಂಬರ್ ತರಿಸಿಕೊಂಡು ನನ್ನ ಪುಸ್ತಕದ ಅಷ್ಟೂ ಲೇಖನವನ್ನ ಅವರಿಗೆ ವಾಟ್ಸ್ಆಪ್ ಮಾಡಿದ್ದಂಥದ್ದು ಇದೆ, ಆ ಲೇಖನದ ಅಷ್ಟೂ ಪೇಜ್ ಗಳನ್ನ. ಹಾಗಾಗ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಲೈಕ್ಸ್ ಇದೆ, ಆ ಖುಷಿ ಖಂಡಿತವಾಗಿಯೂ ನನಗಿದೆ. ಇನ್ನು ಕೂಡ ದೀಕ್ಷಿತ್ ನಾಯರ್ ಒಬ್ಬ ಯುವ ಲೇಖಕ ಮತ್ತು ಪತ್ರಕರ್ತ, ಅವರು ಕೂಡ ನನ್ನ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ನನ್ನ ಪುಸ್ತಕದ ಬಗ್ಗೆ. ಆಗ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ, ನನಗೆ ಅದು ತುಂಬಾ ಖುಷಿ ಕೊಡುವಂತಹ ವಿಚಾರ.
0: ಸೊ ನೀವು ಈಗ ಒಂದು ರೀಲ್ ಬಗ್ಗೆ ಮಾತಾಡಿದ್ರಿ, ನಿಮ್ಮ ಪುಸ್ತಕದಲ್ಲಿ 29 ಲೇಖನಗಳಿದ್ರು ಅದರಲ್ಲಿ ಒಂದೇ ಲುಕ್ಗೆ ಬಿದ್ರೆ ಹೇಗೆ ಅನ್ನುವಂತ ಒಂದು ಲೇಖನ ಬಹಳ ಜನರಿಗೆ ಇಷ್ಟವಾಗಿದೆ. ಅದರಲ್ಲಿ ಸಾಲು ಒಂದು, ಇಂದು ಹುಡುಗರು ಹುಡುಗಿಯರನ್ನ ಹುಡುಕುತ್ತಿಲ್ಲ, ತಮ್ಮ ಖಾಲಿತನವನ್ನ ಒಂಟಿತನದ ಭಾವನೆಯನ್ನ ತುಂಬುವ ವಸ್ತುವನ್ನ, ನನಗೂ ಒಬ್ಬ ಗರ್ಲ್ ಫ್ರೆಂಡ್ ಇರಬೇಕಿತ್ತು ಅನ್ನೋ ಕನಸಿನ ಕೊರತೆಯನ್ನ ನೀಗಿಸುವ ಮಾಯೆಯನ್ನ ಹುಡುಕುತ್ತಿದ್ದಾರೆ. ಹುಡುಗಿಯರ ಒಂದೇ ಲುಕ್ಕಿಗೆ ಹುಡುಗರು ಬಿದ್ದರೆ ಅದು ಪ್ರೇಮವಲ್ಲ, ಅದು ನಮ್ಮ ಕಣ್ಣುಗಳ ಸೋಲು. ಸೊ ಇದೇ ಲೈನ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಈ ಲೈನ್ ಹಾಕಿದಂತ ಒಂದು ರೀಲ್ ಬಹಳ ಓಡಿದೆ, ಇದ್ರ ಬಗ್ಗೆ ಏನ್ ಮಾತಾಡ್ತೀರಿ?
1: ಅಂದ್ರೆ ಇವತ್ತು ನಾವೇನು ಕಾಲೇಜಿನ ಮೆಟ್ಟಿಲೇರಿದೀವಿ, ಕಾಲೇಜು ಕ್ಯಾಂಪಸ್ ನಿಂದ ಕಾಲೇಜು ಜೀವನ ಮುಗಿಸಿ ಹೊರ ಹೋಗ್ತಾ ಇದೀವಿ, ಯುವ ಮನಸ್ಸುಗಳು ನಾವೇನಿದೀವಿ, ನಮ್ಮ ಮನಸ್ಸುಗಳು ಇವತ್ತು ಎಲ್ಲ ಒಂದ್ ಕಡೆ ಪ್ರೀತಿಯ ಕಡೆಗಿಂತಲೂ ಅಟ್ರಾಕ್ಷನ್ ಆಕರ್ಷಣೆ ಅನ್ನುವಂತದ್ದಿದೆಯಲ್ಲ, ಆಕರ್ಷಣೆಯ ತುಡಿತಕ್ಕೆ ಒಳಗಾಗ್ತಾ ಇದ್ದಾವೆ. ಪ್ರೀತಿಯನ್ನ ಬಯಸ್ತಾ ಇಲ್ಲ, ಬದಲಾಗಿ ಆಕರ್ಷಣೆಯನ್ನ ಬಯಸ್ತಾ ಇದ್ದಾವೆ. ಪ್ರೀತಿ ಮಾಡ್ಲಿಕ್ಕೆ ಮನಸ್ಸು ಮನಸ್ಸುಗಳು ಅರ್ಥ ಮಾಡ್ಕೋಬೇಕು. ಆ ರೀತಿ ಆ ಒಂದು ನಾನು ನಿಟ್ಟಿನಲ್ಲಿ ಆ ಒಂದು ಲೈನ್ ಗಳನ್ನ ಬರೆದೆ, ಅದು ತುಂಬಾ ಓಡಿದೆ. ಖಂಡಿತವಾಗಿಯೂ ನಾನು ಒಬ್ಬ ಪ್ರೀತಿಸಿದವನೇ, ನನಗೂ ಪ್ರೀತಿ ಪ್ರೇಮ ಇದರಲ್ಲೆಲ್ಲ ಖಂಡಿತವಾಗಿಯೂ ಆಸಕ್ತಿ ಇತ್ತು. ನಾನು ಕೂಡ ಇದರಲ್ಲಿ ಅನೇಕ ಬಾರಿ ಉಚ್ಚಾಟ ಆಡಿದ್ದೇನೆ, ಚಿತ್ರ ವಿಚಿತ್ರವಾದ ಸ್ಟೋರಿಗಳನ್ನ ಹಾಕೊಂಡಿದ್ದಾನೆ, ಸ್ಟೇಟಸ್ ಗಳನ್ನ ಹಾಕೊಂಡಿದ್ದಾನೆ. ನನ್ನ ಮೊದಲ ಪ್ರೇಮ ವಿಫಲ ಪ್ರೇಮ ಅದು, ನಾನು ಫಸ್ಟ್ ಲವ್ ಮಾಡಿದ್ದು ಅದು ಲವ್ ಫೇಲರ್. ನಾನು ಹೇಳ್ಕೊಂಡಿಲ್ಲ ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂತ, ಹೇಳ್ಕೊಳ್ಳುವಂತಹ ಸನ್ನಿವೇಶನೂ ಇರಲಿಲ್ಲ, ಹಾಗಾಗ್ಬಿಟ್ಟು ನಾನು ಹೇಳ್ಕೊಳ್ಳಿಲ್ಲ. ಅದು ಎಲ್ಲ ಒಂದ್ ಕಡೆ ಅಟ್ರಾಕ್ಷನ್ ಆಗಿ ಉಳಿತು. ಹಾಗಾಗ್ಬಿಟ್ಟು ನಾವೆಲ್ಲ ಒಂದ್ ಕಡೆ ಆಕರ್ಷಣೆಗೆ ಒಳಗಾಗ್ತಾ ಇದೀವಿ, ಮುಂದಿನದನ್ನ ಯೋಚನೆ ಮಾಡ್ತಿಲ್ಲ ಅಂತ ಅನಿಸ್ತು, ಹಾಗಾಗಿ ಬರ್ದಿದ್ದು.
0: ನೀವು ನಿಮ್ಮ ಅನುಭವಗಳನ್ನೇ ಹಾಗಾದ್ರೆ ಬರಹವಾಗಿ ಪುಸ್ತಕವಾಗಿಸಿದ್ದೀರಾ ಅಂತ?
1: ಖಂಡಿತ ಹೌದು, ಅನುಭವಗಳು ಬಿಟ್ರೆ ಅಲ್ಲಿ ಬೇರೇನು ಇಲ್ಲ. ಅನುಭವಗಳು ಯಾವಾಗ ನಮ್ಮಲ್ಲಿ ಪಕ್ವವಾಗ್ತವೆ, ನಮ್ಮಲ್ಲಿ ಅನುಭವದ ಇಟ್ಟಿಗೆ ಗೂಡು ಯಾವಾಗ ಸುಡುತ್ತೆ, ಅದು ಸುಟ್ಟು ಕಸುವಾಗುತ್ತೆ, ಆಗ ಬರಹ ಗಟ್ಟಿಯಾಗುತ್ತೆ. ನಮ್ಮ ಅನುಭವಗಳು ಎಷ್ಟು ಜಾಸ್ತಿ ಆಗ್ತವೋ ಅಷ್ಟು ಬರವಣಿಗೆ ನಮ್ಮನ್ನ ವೃದ್ಧಿಸಿಕೊಂಡು ನಮ್ಮನ್ನ ಬರವಣಿಗೆಯಲ್ಲಿ ತೊಡಗಿಸುತ್ತೆ. ಹಾಗಾಗ್ಬಿಟ್ಟು ಅನುಭವಗಳು ಮಾಗಿದಷ್ಟು ಪುಸ್ತಕ ಚೆನ್ನಾಗಿ ಬರುತ್ತೆ ಅಂತ ನಾನು ಸ್ವತಃ ನಂಬಿದ್ದೀನಿ. ಅನುಭವಗಳ ಮೂಲಕ ಒಂದಷ್ಟು ಕಾಲ್ಪನಿಕತೆಯನ್ನು ಸೃಷ್ಟಿಸಿಕೊಂಡು ಪುಸ್ತಕವನ್ನು ಹೊರತಂದಿದ್ದೀನಿ.
0: ಮಿಡಲ್ ಕ್ಲಾಸ್ ಮೇನಿಯಾ, ಈ ಪುಸ್ತಕದ ವಸ್ತು ಏನು ಮತ್ತೆ ಈ ಪುಸ್ತಕವನ್ನ ಯಾಕೆ ಜನರು ತಕೊಂಡು ಓದ್ಬೇಕು ಅಂತ?
1: ಪುಸ್ತಕ ಫಸ್ಟ್ ಪುಸ್ತಕದ ಒಂದು ಇದನ್ನ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ 29 ಲೇಖನಗಳಲ್ಲಿ 7 ಅಂಕಣಗಳೇನಿದಾವೆ, ಕ್ರೀಡಾ ಅಂಕಣಗಳು. ಅವು ಕೂಡ ಮಧ್ಯಮ ವರ್ಗದ ಜೀವಿಗಳ ಅಂದ್ರೆ ಜನರ, ಯುವಕರ, ಯಾರು ತಿನ್ನಲಿಕ್ಕೆ ಒಂದೊತ್ತಿನ ಊಟಕ್ಕೂ ಕಷ್ಟಪಟ್ಟು ಬ್ಯಾಟ್ ಹಿಡಿದು ಮೈದಾನದಲ್ಲಿ ತನ್ನ ಬೆವರಿನ ಶ್ರಮವನ್ನ ಹರಿಸಿ ಏನು ಒಂದು ಉಜ್ವಲವಾದಂತಹ ಬದುಕನ್ನ ಕಟ್ಕೊಂಡ್ರು ಅಂತವರ ಕತೆ 7 ಇದಾವೆ. ಅದನ್ನ ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಮಧ್ಯಮ ವರ್ಗದ ಜೀವಿಗಳ ಬದುಕು ಬವಣೆ, ಅವರ ತಲ್ಲಣ ವಿಪ್ಲವಗಳನ್ನ, ಅವರ ದಿನನಿತ್ಯದ ಬದುಕಿನಲ್ಲಿ ಅವರು ಅನುಭವಿಸಲಿರುವ ಮತ್ತು ಅನುಭವಿಸಿದಂತಹ ಮತ್ತು ಇಂದಿಗೂ ಅನುಭವಿಸುತ್ತಿರುವಂತಹ ಒಂದಷ್ಟು ವಿಚಾರಗಳನ್ನ, ವಿಚಾರಧಾರೆಗಳನ್ನ ಈ ಪುಸ್ತಕ ವಸ್ತು ಮಾಡಿಕೊಂಡಿದೆ, ತನ್ನ ಕಥಾ ವಸ್ತು ಮಾಡಿಕೊಂಡಿದೆ. ಅಲ್ಲಿರುವಂತಹ ಅಷ್ಟೂ ಲೇಖನಗಳು ಅದು ಕೇವಲ ಒಂದು ಮೋಟಿವೇಶನಲ್ ಕೈಪಿಡಿ ಅಂತ ಯಾರು ಭಾವಿಸಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನ ಸುಮಾರು ಜನ ನನಗೆ ಹೇಳಿದ್ದಾರೆ, ನೈಜ ಚಿತ್ರಣ ಯಾಕೆ ಕೊಡ್ತಿದ್ದೀನಿ, ಅಲ್ಲಿ ಉದಾಹರಣೆಗಳು ತುಂಬಾ ಹೇಳಿದ್ದೀನಿ. ಒಬ್ಬ ಓದುಗನಿಗೆ ಉಪದೇಶ ಕೊಡೋದಕ್ಕಿಂತ ಉದಾಹರಣೆ ಕೊಟ್ಟಾಗ ಅದು ಅವನ ಮನಸ್ಸಿಗೆ ತಾಕತ್ತೆ. ಹಾಗಾಗ್ಬಿಟ್ಟು ಉದಾಹರಣೆಗಳ ಮೂಲಕ ವಿವರಣಾ ಸಹಿತವಾಗಿ ನಾನು ಆ ಪುಸ್ತಕದಲ್ಲಿ ನನ್ನ ಮಿಡಲ್ ಕ್ಲಾಸ್ ಬದುಕಿನ ನಾನು ಕಂಡುಂಟಂತಹ ನೋವು ನಲುವುಗಳು ಮತ್ತು ಅನುಭವಿಸಿದಂತಹ ನೋವನ್ನ ಮಿಕ್ಸ್ ಮಾಡಿ ಬರೆದಿರುವಂತದ್ದು. ಇನ್ನೊಂದು, ಈ ಪುಸ್ತಕವನ್ನು ಯಾಕೆ ಕೊಂಡು ಓದಬೇಕು ಅಂತ. ಎಸ್, ಖಂಡಿತವಾಗಿ ಈ ಪುಸ್ತಕ ನಾನು ಯುವ ಮನಸ್ಸುಗಳಿಗೆ ಅಂತಂದ್ರೆ ಯಾರು ಈಗಷ್ಟೇ ಕಾಲೇಜಿನ ಮೆಟ್ಲತ್ತಿದ್ದಾರೆ, ಕಾಲೇಜಿಂದ ಹೊರ ಹೋಗ್ತಿದ್ದಾರೆ, ಈಗಷ್ಟೇ ಮದುವೆಗಳಿಗೆ ಪೂರ್ವ ತಯಾರಿ ಮಾಡ್ಕೊಳ್ತಾರೆ, ಈಗಷ್ಟೇ ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಈಗಷ್ಟೇ ಉದ್ಯೋಗ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಅವರಿಗೆ ಈ ಪುಸ್ತಕ ಬಹಳ ಆಪ್ತವಾಗುತ್ತೆ ಅಂತ ನಾನು ಅನ್ಕೊಳ್ತೇನೆ. ಅಂದ್ರೆ ಇವರೆಲ್ಲರ ಒಂದು ನೋವು ನಲಿವುಗಳು ಕೂಡ ಅಲ್ಲಿದಾವೆ. ಒಬ್ಬ ಮಿಡಲ್ ಕ್ಲಾಸ್ ಮದುವೆ ಅಂತ ಒಂದಿದೆ, ಒಬ್ಬ ಮಧ್ಯಮ ವರ್ಗದ ಹುಡುಗ ಮದುವೆಯಲ್ಲಿ ಅನುಭವಿಸುವಂತಹ, ಮದುವೆಯಲ್ಲಿ ಅವನಿಗೆ ಎದುರಾಗುವಂತಹ ಸಂದಿಗ್ಧ ಸನ್ನಿವೇಶ ಪರಿಸ್ಥಿತಿ. ಅದಾದ್ಮೇಲೆ ಮಹಾನಗರ ಮನೋಜ ಅಂತ ಇದೆ, ಬೆಂಗಳೂರು ಎನ್ನುವಂತಹ ಒಂದು ಜೀವನದಲ್ಲಿ ಅಲ್ಲಿ ಬೇರೆಯದ್ದೇ ಪ್ರಪಂಚ ಬೆಂಗಳೂರು. ಅಲ್ಲಿ ದುಡ್ಡು ಮಾಡ್ತೀವಿ, ಇನ್ನೇನ್ ಮಾಡ್ತೀವಿ ಅದು ಬೇರೆ, ದುಡ್ಡು ಮಾಡೋದ್ ಪಕ್ಕಕ್ಕೆ ಇಡೋಣ. ಬಟ್ ಬೆಂಗಳೂರು ಕಲಿಸಿದಷ್ಟು ಬದುಕನ್ನ ಅಷ್ಟು ಸಲೀಸಾಗಿ ಬೇರೆ ಯಾವ ಯೂನಿವರ್ಸಿಟಿನೂ ನಮಗೆ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಜನರನ್ನ ಹೊಟ್ಟೆ ಇಚ್ಚುಕಿಕೊಂಡು ನರಳುವಂತವರನ್ನ ನಾನು ನೋಡಿದ್ದೇನೆ. ಹಾಗಾಗ್ಬಿಟ್ಟು ಅಂತವರೆಲ್ಲರ ಕಥೆಗಳನ್ನ, ಬದುಕು ಬವಣೆಗಳನ್ನ ಏನ್ ಹೊಂದಿದೆ ಈ ಪುಸ್ತಕ. ಈ ಪುಸ್ತಕವನ್ನ ತಗೊಂಡು ಓದಿದಾಗ ಮಿಡಲ್ ಕ್ಲಾಸ್ ಜಗತ್ತೇನಿದೆ, ಮಿಡಲ್ ಕ್ಲಾಸ್ ಬದುಕು ಏನಿದೆ, ಮಧ್ಯಮ ವರ್ಗದ ಜೀವಿಗಳೇನಿದ್ದಾರೆ, ಅವರ ಕಥೆಗಳಿದಾವೆ, ಅದು ಓದುಗರಿಗೆ ಆಪ್ತವಾಗುತ್ತೆ, ಇಷ್ಟವಾಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಈ ಪುಸ್ತಕವನ್ನ ಓದುಗರು ಕಣ್ಣಿಗೆ ಒತ್ತಕೊಂಡು ಓದ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದು ನನಗೆ ಎಲ್ಲ ಒಂದ್ ಕಡೆ ಕನಸಾಗಿತ್ತು, ಬಟ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಓ ನಾನು ಬರೆದ್ರು ಓದ್ತಾರೆ ಎನ್ನುವಂತಹ ಭಾವನೆ ಬಂದಿದೆ.
0: ಸೊ ನಿಮ್ಮ ರೀತಿಯಲ್ಲಿಯೇ ಪುಸ್ತಕ ಬರೀಬೇಕು, ಲೇಖಕನಾಗ್ಬೇಕು ಅನ್ನುವಂತ ಕನಸುಗಳನ್ನ ಕಾಣ್ತಾರಲ್ವಾ, ಸೊ ಅಂತ ಯುವ ಬರಹಗಾರರಿಗೆ ಏನ್ ಹೇಳ್ತೀರಾ?
1: ಬರೆದದ್ದನ್ನ ನಾವು ಚಡಪಡಿಸ್ತೀವಿ, ಇಮಿಡಿಯೇಟ್ ಆಗಿ ಪ್ರಕಟ ಆಗ್ಬೇಕು. ಅದು ಇವತ್ತು ಬರೆದ್ರೆ ನಾಳೆ ಬೆಳಿಗ್ಗೆ ಪೇಪರ್ ಅಲ್ಲಿ ಪಬ್ಲಿಷ್ ಆಗ್ಬೇಕು, ಇವತ್ತು ಬರೆದ್ರೆ ನಾಳೆ ಬೆಳಿಗ್ಗೆ ವೆಬ್ಸೈಟ್ ಅಲ್ಲಿ ಬೈಲೈನ್ ಒಂದಿಗೆ ಬರಬೇಕು. ಅದು ತಪ್ಪು. ಆಕ್ಚುಲಿ ನನಗೆ ಸುಮಾರು ಜನ ಹೇಳಿರುವಂತದ್ದು ಯಾಕೆ ಅಂತಂದ್ರೆ, ಒಂದೇ ಹೊಡೆ ಬರವಣಿಗೆ, ಒಂದೇ ಒಂದು ಸಲಿಗೆ ನಾವು ಫಸ್ಟ್ ಏನ್ ಬರಿತೀವಲ್ಲ ಅಷ್ಟು ಆ ಬರವಣಿಗೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಸ್ವತಃ ನಂಬ್ತೇನೆ. ಒಂದು ಬರವಣಿಗೆಯನ್ನ ಬರೆದು ಒಂದು ಆರ್ಟಿಕಲ್ ಅನ್ನ ಬರೆದು ಆ ಪದಗಳನ್ನ ಹೊಡಿಬೇಕು, ಪದಕ್ಕೆ ಭಾವವನ್ನ ತುಂಬಬೇಕು, ಪದಕ್ಕೆ ಪದ ಕಟ್ಟಬೇಕು, ವಾಕ್ಯ ಸೇರಿಸಿ ಅಲ್ಲೊಂದು ರಚನೆ ರೂಪ ಕೊಡಬೇಕು. ಆಗ ಮಾತ್ರ ಬರಹ ಗಟ್ಟಿಯಾಗುತ್ತೆ, ಓದಿಸ್ಕೊಳ್ಳುತ್ತೆ. ಹಾಗಾಗ್ಬಿಟ್ಟು ಬರೆದದ್ದನ್ನ ಇಮಿಡಿಯೇಟ್ ಪ್ರಕಟ ಆಗಬೇಕು, ಇಮಿಡಿಯೇಟ್ ನಾಳೆ ಬೆಳಿಗ್ಗೆ ಪತ್ರಿಕೆಯಲ್ಲಿ ಬರಬೇಕು, ನಮ್ಮ ಬರಹವನ್ನ ನಾಳೆ ತುಂಬಾ ಜನ ಓದಬೇಕು. ಈ ರೀತಿ ಯಾವಾಗ ಮಹತ್ವ, ಅದನ್ನು ಹೇಳಿದೀನಿ ನನ್ನ ಮಹತ್ವಾಕಾಂಕ್ಷೆಗಳ ಬಗ್ಗೆ, ಆಕಾಂಕ್ಷೆಗಳು ಮಹತ್ವಾಕಾಂಕ್ಷೆಗಳನ್ನ ಇಟ್ಕೊಂಡು ಬರಹ ಬರೀಬಾರ್ದು. ಯಾರೋ ಓದಬೇಕು, ರಿಪ್ಲೈ ಮಾಡಬೇಕು, ನಾನು ಒಂದು ಲೆಟರ್ ಟು ದ ಎಡಿಟರ್ ಬರಿತೀನಿ ಅದಕ್ಕೆ ನನಗೆ ರಿಪ್ಲೈ ಬರಬೇಕು, ಅದರಿಂದ ಕೆಲಸ. ಆ ರೀತಿಯಾದಂತಹ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬರೆದ್ರೆ ಅಲ್ಲಿ ಬರವಣಿಗೆ ಗಟ್ಟಿಯಾಗಲ್ಲ, ಬರವಣಿಗೆ ಓದುಗನ ಮನಸ್ಸನ್ನ ಸ್ಪಷ್ಟವಾಗಿ ತಲುಪಲ್ಲ. ಆಗ್ಬಿಟ್ಟು ಅದೆಲ್ಲವನ್ನೂ ಕೂಡ ಬಿಟ್ಟು ಬರೆದಂದೇ ಮತ್ತೆ ಮತ್ತೆ ತಿದ್ದಿ ತೀಡಿ ಅದಕ್ಕೊಂದು ರೂಪ ಕೊಟ್ಟು ಪದೇ ಪದೇ ಓದಿದಾಗ ಚೇಂಜಸ್ ಗೊತ್ತಾಗುತ್ತೆ, ಎಲ್ಲಿ ಏನು ಬದಲಾವಣೆ ಮಾಡಬೇಕು ಅಂತ. ಹಾಗೆ ಬರೆದ್ರೆ ಉತ್ತಮ ಅಂತ ನನಗನ್ಸುತ್ತೆ, ಅದನ್ನ ನಾನು ಕೂಡ ಮಾಡ್ತಾ ಬಂದಿದೆ.
0: 29 ಲೇಖನವನ್ನ ಬರೀಬೇಕಾದ್ರೆ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ನೀವು?
1: ನನಗೆ 29 ಲೇಖನಗಳ ಕಾನ್ಸೆಪ್ಟ್ ಅಷ್ಟೇ ಅಲ್ಲ, ನನ್ನ ಕಣ್ಣು ಮುಂದೆ 100-150 ಲೇಖನಗಳ ಕಾನ್ಸೆಪ್ಟ್ ಇತ್ತು, ವಿಚಾರಗಳಿತ್ತು. ಮಧ್ಯಮ ವರ್ಗದ ಜೀವ, ನಾನು 100-150 ಪಟ್ಟಿ ಮಾಡಿ ಅದರಲ್ಲಿ ಯಾವುದನ್ನ ಆಯ್ಕೆ ಮಾಡಬೇಕು, ಯಾವುದನ್ನ ಪುಸ್ತಕಕ್ಕೆ ಹಾಕಬೇಕು, ಯಾವುದನ್ನ ಬೇಡ ಅನ್ನುವಂಥದ್ದನ್ನ ಅಳೆದು ತೂಗಿ ಲೆಕ್ಕ ಹಾಕಿ 29 ಲೇಖನಗಳನ್ನ ಆಯ್ದುಕೊಂಡೆ. ಸುಮಾರು ಕತೆ ಇತ್ತು, ಮಧ್ಯಮ ವರ್ಗದ ಜೀವಿಗಳ ಬದುಕು, ಒಬ್ಬ ಕ್ರಿಕೆಟರ್ ಕತೆ ಇತ್ತು, ಒಬ್ಬ ಅಂಗವಿಕಲೆ ಬದುಕನ್ನ ಕಟ್ಕೊಂಡಂತ ಕತೆ ಇತ್ತು. ನಾನು ಖಂಡಿತವಾಗಿಯೂ ಫೋನ್ ಮಾಡಿದ್ದೇನೆ ಅವರಿಗೆ, ಕೇಳಿದ್ದೀನಿ, ಅವರ ಕತೆಗಳಿಗೆ ಕಿವಿಯಾಗಿದ್ದೇನೆ. ಬರ್ಕೊಳ್ಳುವಾಗ ನನ್ನ ಪುಸ್ತಕ ತೊಯ್ಯುವಷ್ಟು ಹತ್ತಿದ್ದೀನಿ, ಆ ನನ್ನ ಕಣ್ಣೀರು ಆ ಪುಸ್ತಕದ ಮೇಲೆ ಬಿದ್ದಿದೆ. ಅವರ ಕತೆಗಳಿಗೆ ಕಿವಿಯಾಗಿದ್ದೇನೆ. ಫೋನ್ ಮಾಡಿ ನೀವು ಏನ್ ಮಾಡ್ತಿದ್ದೀರಿ ಏನು ಅಂತ ವಿಚಾರಿಸುವಾಗ, ಅವರು ಬದುಕಿನ ಕತೆಗಳನ್ನ ಹೇಳುವಾಗ ತುಂಬಾ ನನಗೆಲ್ಲ ಒಂದ್ ಕಡೆ ಬೇಸರ ಅನ್ಸಿದ್ದು ಇದೆ. ಯಾವ ವ್ಯಕ್ತಿ, ಯಾವ ಬರಹ ನನ್ನ ಮನಸ್ಸಿನ ಕದ ತಟ್ತೋ ಅಂತಹ ಲೇಖನಗಳನ್ನ ಮಾತ್ರ ನಾನು ಆಯ್ದುಕೊಂಡೆ. ತಿಥಿಯೂಟ ಮತ್ತು ಅವಳು ಅನ್ನುವಂತ ಒಂದು ಲೇಖನ ಇದೆ, ಆ ಲೇಖನವನ್ನ ನಾನು ದುಃಖಿಸಿ ಹತ್ತಿದ್ದೇನೆ ಆ ಲೇಖನ ಬರೆಯುವಾಗ, ಮತ್ತೆ ಫೋನ್ ಮಾಡಿ ಆ ಹುಡುಗಿಯ ಅಷ್ಟು ಮಾಹಿತಿಯನ್ನ ಕಲೆ ಹಾಕುವಾಗ. ನಾನು ಯಾವುದನ್ನು ಕೂಡ ಇಲ್ಲಿ ಬರಿಬೇಕು ಅಂತ ನಾನೇ ಸ್ವತಃ ಇಮ್ಯಾಜಿನ್ ಮಾಡ್ಕೊಂಡು, ಕಂಪ್ಲೀಟ್ ಇಮ್ಯಾಜಿನೇಷನ್ ಇಲ್ಲ ಅಲ್ಲಿ. ಎಲ್ಲವೂ ಕೂಡ ಒಬ್ಬೊಬ್ಬರ ಕತೆ, ಅದು ಒಂದೊಂದು ಲೇಖನ ಒಬ್ಬೊಬ್ಬರ ಜೀವನವನ್ನ, ಒಬ್ಬರ ಜೀವನ ಕಥೆಯನ್ನ ಪ್ರತಿನಿಧಿಸುತ್ತೆ. ಹಾಗಾಗ್ಬಿಟ್ಟು ಎಲ್ಲ ಒಂದ್ ಕಡೆ ನನಗೆ ಅದು ಸವಾಲಾಯ್ತು, ಯಾವ್ದನ್ನ ಹಾಕ್ಬೇಕು ಯಾವ್ದನ್ನ ಬಿಡಬೇಕು ಅಂತ. ಕೊನೆ ಕೊನೆಗೆ ನನಗೆ ಕನ್ಫ್ಯೂಷನ್, ಹೋ ಅದಾಕಿದ್ರೆ ಚೆನ್ನಾಗಿ, ಇದಾಕಿದ್ರೆ ಚೆನ್ನಾಗಿ, ಇದನ್ನ ಕಣ ಅದನ್ನ ಕಣ ಅದನ್ನ ಕಣ ಇದನ್ನ. ಬಟ್ ಕಂಪ್ಲೀಟ್ ಆಗಿ ಒಂದ್ ಒಳ್ಳೆ 29 ಲೇಖನಗಳನ್ನ ಆಯ್ದು ಪುಸ್ತಕಕ್ಕೆ ಹಾಕದೆ. ಇನ್ನು ತುಂಬಾ ಅದು ಅಷ್ಟು ಆಗ್ಬೋದಿತ್ತು, ಬಟ್ ಹಣಕಾಸಿನ ವಿಚಾರ ಇದೆಯಲ್ಲ, ದುಡ್ಡಿನ ವಿಚಾರ, ಅಷ್ಟು ಅನ್ನ ಪ್ರಿಂಟ್ ಮಾಡಿಸ್ಲಿಕ್ಕೆ ದುಡ್ಡು ಬಹಳ ಆಗುತ್ತೆ, ನನ್ನ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ಆಗ್ಬಿಟ್ಟು 29 ಲೇಖನಗಳನ್ನ ಮಾತ್ರ ಅದ್ರೊಳಗೆ ಹಾಕುತ್ತೆ.
0: ಒಬ್ಬ ಯುವ ಬರಹಗಾರನಾಗಿ, ಸೊ ಈಗ ಫಿನಾನ್ಷಿಯಲಿ ನೀವು ಸ್ಟ್ರಾಂಗ್ ಇರೋದಿಲ್ಲ, ಸೊ ಯಾವ ರೀತಿಯ ಬಜೆಟ್ ಪ್ಲಾನ್ಗಳೆಲ್ಲ ಹೇಗಾಯ್ತು ಪುಸ್ತಕವನ್ನ ಹೊರ ತರಬೇಕಾದ್ರೆ?
1: ಜಗತ್ತಲ್ಲಿ ದುಡ್ಡಿಲ್ಲದೆ ಏನೂ ಆಗಲ್ಲ, ಮನೆಯ ಉದಾಸಲಿನಿಂದ ಹೊರಗಡೆ ಕಾಲಿಟ್ರೆ ನಮಗೆ ದುಡ್ಡು ಬೇಕು. ಆಗಿಬಿಟ್ಟು ಬರವಣಿಗೆನು ಕೂಡ ಅದರಿಂದ ಏನು ಹೊರತಾಗಿಲ್ಲ, ಬರವಣಿಗೆಗೂ ಒಂದಷ್ಟು ದುಡ್ಡು ಬೇಕಾಗತ್ತೆ. ಪತ್ರಿಕೆಗೆ ಬರೆಯೋದ್ ಬೇರೆ, ಅಂಕಣಗಳನ್ನು ಬರೆಯೋದ್ ಬೇರೆ, ವೆಬ್ಸೈಟ್ಗಳಿಗೆ ಬರೆಯೋದ್ ಬೇರೆ, ಬಟ್ ಪುಸ್ತಕ ಮಾಡಲಿಕ್ಕೆ ಒಂದಷ್ಟು ದುಡ್ಡು ಅಂತ ಬೇಕಾಗತ್ತೆ. ಪ್ರಕಾಶಕರು ಇದ್ರೆ ಏನು ಅನ್ಸಲ್ಲ, ಅಂದ್ರೆ ಪುಸ್ತಕ ಪ್ರಕಾಶಕರು ಇದ್ರೆ ಅವ್ರು ಒಂದಷ್ಟು ದುಡ್ಡು ಹಾಕ್ತಾರೆ, ನಾವು ಅದಕ್ಕೆ ಪ್ರಮೋಷನ್ ಮಾಡಿ ಅವರಿಗೆ ಒಂದಷ್ಟು ಮಾರಾಟ ಆಗೋ ರೀತಿ ಮಾಡಿದ್ರೆ ಚೆನ್ನಾಗಿ ಬರೆದ್ರೆ ಅಷ್ಟು ಸಮಸ್ಯೆ ಆಗಲ್ಲ. ಈಗ ನಂತರ ಯುವ ಬರಹಗಾರಿರ್ತಾರಲ್ಲ, ಅವರ ಪುಸ್ತಕವನ್ನು ಪ್ರಕಾಶನ ಮಾಡಲಿಕ್ಕೆ ಯಾರು ಮುಂದೆ ಬರಲ್ಲ, ಅಂಥವ್ರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಹಾಗಾಗ್ಬಿಟ್ಟು ಇವತ್ತು ಪೇಜ್ಗಳ ರೇಟ್ ಜಾಸ್ತಿ ಆಗಿದೆ, ಮತ್ತೆ ಕಲಾವಿದರು ಕೂಡ ಇವತ್ತು ಒಂದು ಮುಖಪುಟ ಮಾಡಿಸ್ಲಿಕ್ಕೆ ಹೆಚ್ಚು ಕಡಿಮೆ 3,500-4,000 ಬೇಕು. ಪುಸ್ತಕ ಒಂದು 500 ಕಾಪಿ ಪುಸ್ತಕ ಮಾಡಲಿಕ್ಕೆ ಒಂದು 35,000-40,000 ದುಡ್ಡು ಬೇಕು. ಹಾಗಾಗ್ಬಿಟ್ಟು ಫಿನಾನ್ಷಿಯಲಿ ಏನು ಅಂತಂದ್ರೆ ನಾನು ಕೊಡೋ ಸಣ್ಣ ಸಜೆಷನ್ ಏನು ಅಂತಂದ್ರೆ, ಫಸ್ಟ್ ದುಡ್ಡು ನಿಮ್ಮ ಹತ್ರ ಇದೆಯಾ, ಪುಸ್ತಕಕ್ಕೆ ಆಗುವಷ್ಟು ದುಡ್ಡು ಇದೆಯಾ, ಟೈಟ್ ಆಗಿ ತುಂಬ ಬಜೆಟ್ ಪ್ಲಾನ್ ಮಾಡಿ, ಯಾವ್ಯಾವುದಕ್ಕೆ ಎಷ್ಟೆಷ್ಟು, ಪುಸ್ತಕ ಪ್ರಕಟಣೆಗೆ ಎಷ್ಟು, ನಾನು ಪ್ರಮೋಷನ್ಗೆ ಎಷ್ಟು ಎತ್ತಿಡಬೇಕು, ಕವರ್ ಪೇಜ್ಗೆ ಎಷ್ಟಾಗುತ್ತೆ, ಆ ರೀತಿಯಾದಂಥ ಪ್ಲಾನ್ ಮಾಡಿ ಪುಸ್ತಕವನ್ನು ಹೊರತಂದ್ರೆ ತುಂಬ ಅಂದರೆ ಫಿನಾನ್ಷಿಯಲಿ ಶಿಸ್ತಿರಬೇಕು, ಆರ್ಥಿಕ ಶಿಸ್ತಿರಬೇಕು. ಪುಸ್ತಕವನ್ನು ಎಲ್ಲ ಒಂದು ಕಡೆ ಒಂದು ಪ್ರಾಪರ್ ಬಜೆಟ್ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗಿಯೂ ಅದನ್ನು ಓದುಗರಿಗೆ ತಲುಪಿಸ್ಬೋದು ಅಂತ ನನಗನ್ಸುತ್ತೆ. ಅದು ಏನು ಕಷ್ಟ, ಪಬ್ಲಿಷರ್ ಇದ್ರೆ ಕಷ್ಟ ಆಗಲ್ಲ, ಬಟ್ ಸ್ವಪ್ರಕಾಶನ ಇದ್ದಾಗ ಈ ರೀತಿಯಾದಂಥ ಅಳೆದು ತೂಗಿ ಲೆಕ್ಕಾಚಾರ ಹಾಕಬೇಕಾಗತ್ತೆ.
0: ಸೊ ಯುವ ಮನಸ್ಸುಗಳು ನಿಮ್ಮ ಬರವಣಿಗೆಗೆ ಅಭಿಮಾನಿಗಳಾಗಿ ಆ ರೀತಿ ಯಾವ ರೀತಿಯಾದರೂ ರೆಸ್ಪಾನ್ಸ್ಗಳು ಬಂದಿದೆಯಾ?
1: ಇತ್ತೀಚೆಗೆ ಓದುಗರೊಬ್ರು ಹೇಳ್ತಾ ಇದ್ರು, ಏನು ಅಂತಂದ್ರೆ ಇನ್ನು ಮೊನ್ನೆ ತಾನೇ ಓದ್ ಮುಗಿಸಿದ್ದಾರೆ ಪುಸ್ತಕವನ್ನ, ಅವ್ರು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದೀರಾ ಅಂದ್ರೆ ವಿವರಣಾ ಸಹಿತವಾಗಿ, ವಿವರಣೆ ಶೈಲಿ ಆಗಿರ್ಬೋದು, ಉದಾಹರಣೆ ಸಹಿತ ವಿವರಣೆ ಆಗಿರ್ಬೋದು, ಉಪದೇಶವನ್ನ ನೀಡದೆ ಬರೀ ಉಪದೇಶವನ್ನ ಉದಾಹರಣೆಯನ್ನ ಎರಡು ಒಟ್ಟೊಟ್ಟಾಗಿ ಇನ್ನು ರಸವತ್ತಾಗಿ ಅಕ್ಷರ ರೂಪ ಕೇಳಿಸಿ ಕಳಿಸಿದ್ರೆ ಅದು ತುಂಬಾ ಇಷ್ಟ ಆಯ್ತು ನಮಗೆ. ಅದರಲ್ಲೂ ಎಸ್ಪೆಷಲಿ ಒಂದೇ ಲುಕ್ಕಿಗೆ ಬಿದ್ದರೆ ಹೇಗೆ ಎನ್ನುವಂತಹ ಲೇಖನದ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದಾವೆ, ಅದೆಲ್ಲರೂ ಸ್ಟೇಟಸ್ ಸ್ಟೋರಿಗಳು ಹಾಕೋತಾ ಇದ್ದಾರೆ, ಅದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ನಡೀತಾ ಇದೆ, ನನ್ನ ಕಮೆಂಟ್ ನಲ್ಲಿ ಯುದ್ಧ ನಡೆಯುತ್ತೆ. ಕೆಲವರು ಇದು ಪಾರ್ಶಿಯಲಿ ಕರೆಕ್ಟ್ ಅಂತಾರೆ, ಇನ್ನು ಕೆಲವರು ನೀವು ಎಲ್ಲರನ್ನು ಜನರಲೈಸ್ ಮಾಡಿ ಹೇಗೆ ಹೇಳ್ತೀರಾ ಅಂತಾರೆ, ಇನ್ನು ಕೆಲವರು ಅವರವರೇ ಕಿತ್ತಾಡ್ತಾರೆ. ಖಂಡಿತವಾಗಿಯೂ ಇದು ನಿಜ ಅಂತ ಕೆಲವರು ಹೇಳ್ತಾರೆ. ಆ ಕಿತ್ತಾಟವನ್ನ ನೋಡಿದಾಗ ಬರ್ದದಕ್ಕೂ ಸಾರ್ಥಕ ಆಯ್ತು ಅಂತ ನನ್ಗೆ ಅನ್ಸುತ್ತೆ.
0: ಮಿಡಲ್ ಕ್ಲಾಸ್ ಮೇನ್ಯ ನಿಮ್ಮ ಕನಸಿನ ಪುಸ್ತಕ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಎಷ್ಟು ಖುಷಿ ಇದೆ ಪುಸ್ತಕವನ್ನ ಬಿಡುಗಡೆಗೊಳಿಸಿರೋದು.
1: ತುಂಬಾ ಖುಷಿ ಇದೆ, ಅದು ನನ್ನ ನಿರಂತರ ತಪಸ್ಸು, ಒಂದು ವರ್ಷಗಳ ನಿರಂತರ ಹೋರಾಟ ತಪಸ್ಸು. ನನ್ ತುಂಬಾ ಒಂದು 9 ತಿಂಗಳು ನನ್ನ ಮನಸ್ಸಲ್ಲಿ ಹಾಗೆ ಇಟ್ಕೊಂಡಿದ್ದೆ, ಅದನ್ನ ಬರೀತಾ ಪಬ್ಲಿಷ್ ಆಗುತ್ತೋ ಇಲ್ವೋ ಅಂದ್ಕೊಂಡು ಕೆಲಸ ಆಗುತ್ತೋ ಇಲ್ಲ, ಮುಂಚೆ ಹೇಳ್ಕೊಳ್ಳೋದು ಬೇಡ, ನೋಡೋಣ ಕಾಯೋಣ ಅಂತ ಹಾಗೆ ಇಟ್ಕೊಂಡಿದ್ದೆ. ಯಾವಾಗ ಪುಸ್ತಕ ಪಬ್ಲಿಷ್ ಆಗುತ್ತೆ ಎನ್ನುವಂಥದ್ದು ಕನ್ಫರ್ಮ್ ಆಯ್ತು, ಆಗ ನಾನು ಅದನ್ನ ಬಹಿರಂಗವಾಗಿ ನನ್ನ ಪುಸ್ತಕ ಬರ್ತಿದೆ ಅಂತ ಹೇಳ್ಕೊಂಡೆ. ಖಂಡಿತವಾಗಿ ಅದು ನನಗೆ ತುಂಬಲಾರದ ಖುಷಿ ಕೊಟ್ಟಿದೆ.
0: ಸೊ ಕೊನೆಯದಾಗಿ ಮಿಡಲ್ ಕ್ಲಾಸ್ ಮೇನ್ ಯಾ ಪುಸ್ತಕವನ್ನ ಜನರು ಯಾಕೆ ಓದಬೇಕು?
1: ಯಾಕೆ ಓದ್ಬೇಕು ಅಂತಂದ್ರೆ, ಇವತ್ತು ನಾವ್ ಯಾರು ಕೂಡ, ನಾನು ಆಗ್ಲೇ ಹೇಳಿದಾಗೆ ಇದು ಮಧ್ಯಮ ವರ್ಗದ ಜೀವಿಗಳಿಗೆ, ಯಾರು ಬದುಕಿನಲ್ಲಿ ಅನುಭವಿಸಲಾರದಂತಹ ಕಷ್ಟಗಳನ್ನ ಅನುಭವಿಸಿ ಮೇಲಕ್ಕೆದ್ದು ಬಂದಿರ್ತಾರೆ ಅಂತವ್ರಿಗೆ ತುಂಬಾ ಆಪ್ತವಾಗಿ ಈ ಪುಸ್ತಕ ಯಾರಿಗೆ ಇಷ್ಟ ಆಗುತ್ತೆ ಅಂತಂದ್ರೆ ಯುವ ಮನಸ್ಸುಗಳು. ಯಾಕೆಂತಂದ್ರೆ ಯುವ ಮನಸ್ಸುಗಳು ಚಡಪಡಿಸ್ತಾರೆ, ಅವರ ಕಷ್ಟಗಳು, ಅವರ ಬದುಕು ಬವಣೆಗಳು, ಅವರ ತಲ್ಲಣಗಳು, ಅವರು ಅನುಭವಿಸುತ್ತಿರುವಂತಹ ದಿನನಿತ್ಯದ ಏನು ತೊಂದರೆಗಳಿರ್ತವೆ ಅವನ್ನ ಯಾರ ಬಳಿ ಕೂಡ ಹೇಳ್ಕೊಳಕಾಗಲ್ಲ, ಎದೆಯ ಭಾರವನ್ನ ಕಡಿಮೆ ಮಾಡ್ಕೊಳಕಾಗಲ್ಲ. ಅಂಥವರು ಈ ಪುಸ್ತಕನ ಓದಿ ತನಗ್ ತಾನೇ ಸಮಾಧಾನ ಮಾಡ್ಕೊಳ್ತಾರೆ ಎನ್ನುವಂತಹ ಭರವಸೆ ನನಗಿದೆ. ಯಾಕಂದ್ರೆ ಕಷ್ಟ ಯಾರನ್ನು ಬಿಟ್ಟಿಲ್ಲ, ಕಷ್ಟ ಮನುಷ್ಯನಿಗೆ ಬರದೆ ಮರಕ್ ಬರಲ್ಲ, ಸಮಸ್ಯೆಗಳು ಮನುಷ್ಯನಿಗೆ ಬರದೆ ಮರಕ್ ಬರಲ್ಲ, ಸಮಸ್ಯೆಗಳು ಸವಾಲುಗಳು ಇರೋದೇ ಎದುರಿಸಲಿಕ್ಕಲ್ವಾ. ಹಾಗಾಗ್ಬಿಟ್ಟು ಸಾಸಿವೆ ಕಾಳಿನ ಸವಾಲಿಗೆ ಕುಂಬಳಕಾಯಿ ಗಾತ್ರದ ಜೀವನವನ್ನ ನಾನು ತ್ಯಾಗ ಮಾಡ್ತೇನೆ ಎನ್ನುವಂತ ಯುವ ಮನಸ್ಸುಗಳು, ಒಂದು ಇವತ್ತು ಒಂದು PUC ರಿಸಲ್ಟ್ ಬಂದ್ರೆ ತಾನು ಅಂದುಕೊಂಡಷ್ಟು ಮಾರ್ಕ್ಸ್ ಬರದೆ ಹೋದ್ರೆ ಇವತ್ತು ಏನೆಲ್ಲ ಘಟನೆಗಳಾಗ್ತವೆ. ನಾವು ಎಸ್ಪೆಷಲಿ ನಾವು ಜರ್ನಲಿಸಮಲ್ಲಿದ್ದು ಹುಡುಕೋತಿರ್ತೀವಿ ಎಲ್ಲೆಲ್ಲಿ ಏನಾನ ಆಗಿದೆ, ರಿಸಲ್ಟ್ ಬಂದಿದೆ, ಯಾರ್ಯಾರು ಕೆರೆ ಬಾವಿ ನೋಡ್ಕೊಂಡಿದ್ದಾರೆ ಅಂತ. ಹಾಗಾಗ್ಬಿಟ್ಟು ತಮ್ಮನ್ನ ತಾವು ಗಟ್ಟಿಗೊಳಿಸ್ಕೋಬೇಕು. ಈ ಸವಾಲುಗಳು, ಕಷ್ಟ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅಂತ ಅನ್ಕೊಳ್ಳುವಂತಹ ಭಾವ ಓದುಗರಲ್ಲಿ ಬರಬೇಕು. ಬರಬೇಕು ಅಂತಾನೆ ನಾನು ಬರೆದಿರೋದು. ಆ ಭಾವ ಓದುಗನಲ್ಲಿ ಬಂದ್ರೆ ನಿಜಕ್ಕೂ ನಾನು ಬರೆದದಕ್ಕೂ ಸಾರ್ಥಕ ಆಯ್ತು ನಾನು ಅಂತ ನಾನು ಅನ್ಕೊಳ್ತೇನೆ. ಅದಕ್ಕಾಗಿ ಪುಸ್ತಕವನ್ನ ಯುವ ಮನಸ್ಸುಗಳು ಓದ್ಬೇಕು ಅಂತ ನಾನು ಕೇಳ್ತೇನೆ.
0: ವಿದ್ಯಾರ್ಥಿ ಜೀವನದಲ್ಲಿ ಪುಸ್ತಕ ಹೊರತಂದು ಎಲ್ಲ ಯುವ ಬರಹಗಾರರಿಗೆ ಓದುಗಾರರಿಗೆ ನೀವು ಸ್ಫೂರ್ತಿಯಾಗಿದ್ದೀರಿ. ನಿಮ್ಮ ಬರವಣಿಗೆ ಕೃಷಿ ಹೀಗೆ ಸಾಗಲಿ, ಇನ್ನಷ್ಟು ಪುಸ್ತಕಗಳನ್ನ ನೀವು ಬರೆದು ಹೊರತರುವಂತಾಗಲಿ ಅಂತ ನಿಮಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಕವನ್ ಅವರೇ.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ ಎಸ್ಡಿಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪಂಜಾಬ್, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: A flagship initiative of the Ministry of Education, Government of India, inspired by the vision of Honorable Prime Minister Shri Narendra Modi. Bharat Innovates 2026 will showcase 120 startups across 13 sectors, from healthcare and AI to agriculture and semiconductors, in Nice, France, from 14th to 16th June. Bharat Innovates 2026, built in India, ready for the world.
4: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ದೇಶಾದ್ಯಂತ ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳಿಂದ ದಾಳಿ, ರಾಜ್ಯದಲ್ಲೂ ಶೋಧ ಕಾರ್ಯ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಅಕ್ರಮ ಆಸ್ತಿ ಪ್ರಕರಣ, ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ. ಸರ್ಕಾರದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಕೊಡಗು ಸೇರಿದಂತೆ ರಾಜ್ಯದ ವಿವಿಧೆಡೆ ಮುಂದುವರಿದ ಮಳೆ, ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ಹೆಚ್ಚಳ. ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇಶಾದ್ಯಂತ ಎನ್ಐಎ ಅಧಿಕಾರಿಗಳು ಇಂದು 20 ಸ್ಥಳಗಳಲ್ಲಿ ದಾಳಿ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಬಂಧಿಸಲಾಗಿದ್ದ ಶಂಕಿತ ಭಯೋತ್ಪಾದಕ ನೀಡಿದ ಮಾಹಿತಿ ಮೇರೆಗೆ ರಾಜ್ಯದಲ್ಲೂ ಎನ್ಐಎ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ವಿಚಾರಣೆಯ ವೇಳೆ ಆರೋಪಿಗಳು ಅಲ್ ಮಲಿಕ್ ಇಸ್ಲಾಮಿಕ್ ಯೂತ್ ಎಂಬ ಗುಂಪು ರಚಿಸಿಕೊಂಡಿರುವ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಕೆಲವು ಪಾಕಿಸ್ತಾನಿ ಪ್ರಜೆಗಳು ಈ ಗುಂಪುಗಳ ಸದಸ್ಯರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎನ್ಐಎ ವಿಚಾರಣೆ ತೀವ್ರಗೊಳಿಸಿದೆ. ಆರೋಪಿಗಳಿಗೆ ಬೇರೆ ಯಾವುದೇ ವ್ಯಕ್ತಿಗಳು ಅಥವಾ ಸಂಘಟನೆಗಳೊಂದಿಗೆ ಸಂಪರ್ಕವಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಎನ್ಐಎ ಅಧಿಕಾರಿಗಳು ಅವರ ನಿವಾಸದಲ್ಲಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತಂತೆ ಮೊದಲು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದೇ ಕಾಂಗ್ರೆಸ್ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಕುರಿತಂತೆ ಎನ್ಡಿಎ ನಿಯೋಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಬಿಜೆಪಿ ಜೆಡಿಎಸ್ ದೂರಿಗೆ ಕೇಂದ್ರ ಚುನಾವಣಾ ಆಯೋಗ ಸ್ಪಂದಿಸಿದೆ, ಆದರೆ ತಾವು ನೀಡಿದ ದೂರಿನ ಬಗ್ಗೆ ಇನ್ನೂ ಪ್ರತಿಕ್ರಿಯಿಸಿಲ್ಲ ಎಂದು ಆಯೋಗದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ ಎಂದು ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ.
5: ಇವ್ರಕ್ಕಿಂತ ಮುಂಚೆನೆ ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಚುನಾವಣೆ ಆಯೋಗಕ್ಕೆ ಸಮಯ ಕೇಳಿದ್ದೆ, ಕೊಟ್ಟಿಲ್ಲ. ಅದಾದ್ಮೇಲೆ ಅಧಿಕೃತವಾಗಿ ನಾವು ನಮ್ಮ ರೀಜನಲ್ ಕಮಿಷನರ್ ಹತ್ರ ಕಳಿಸ್ಕೊಟ್ಟಿದೀವಿ, ಉತ್ತರ ಬಂದಿಲ್ಲ. ಆದ್ರೆ ವ್ಯತ್ಯಾಸ ನೋಡಿ, ಬಿಜೆಪಿ ಜೆಡಿಎಸ್ ಅವರು ಕೇಳ ತಕ್ಷಣ ಹೇಗೆ ಸ್ಪಂದಿಸ್ತಾರೆ, ನಮ್ಮ ರಾಜ್ಯ ಸರ್ಕಾರ ನೀಡಿದಂತ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ. ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ.
4: ರಾಜ್ಯದಲ್ಲಿ ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು, ಧಾರವಾಡ, ಶಿವಮೊಗ್ಗ, ರಾಯಚೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿ ಅಕ್ರಮ ಆಸ್ತಿ ಕುರಿತಂತೆ ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕುಂಬಳಗೋಡು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಸಂಬಂಧಿಸಿದ ಮನೆ, ಕಚೇರಿ ಮತ್ತು ಆಸ್ತಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ 4 ಕಡೆ ಏಕಕಾಲದಲ್ಲಿ ದಾಳಿ ನಡೆದಿದೆ. ಶಿವಮೊಗ್ಗದ ಸಹಾಯಕ ಅರಣ್ಯಾಧಿಕಾರಿಯ ಶಿವಮೊಗ್ಗ ಕಚೇರಿ ಹಾಗೂ ಧಾರವಾಡ ನಿವಾಸದ ಮೇಲೂ ದಾಳಿ ನಡೆಸಿ ಅಕ್ರಮ ಆಸ್ತಿ ಕುರಿತಂತೆ ಪರಿಶೀಲನೆ ನಡೆಯುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅವರ ಆಹ್ವಾನದ ಮೇರೆಗೆ ಮೆಲ್ಬರ್ನ್ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ನಾಯಕರ ಈ ಭೇಟಿಯು ವೇಗವಾಗಿ ಬದಲಾಗುತ್ತಿರುವ ಇಂಡೋ ಪೆಸಿಫಿಕ್ ವಲಯದ ಭದ್ರತಾ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಜೊತೆಗೆ ರಕ್ಷಣೆ, ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆಗಳಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ವ್ಯವಸ್ಥಿತವಾಗಿ ಮುನ್ನಡೆಸಲಿದೆ. ಐತಿಹಾಸಿಕ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ರಚನಾತ್ಮಕ ಪ್ರಯೋಜನಗಳನ್ನು ಬಳಸಿಕೊಂಡು ದ್ವಿಪಕ್ಷೀಯ ಸಂಬಂಧಗಳಿಗೆ ಹೊಸ ವೇಗವನ್ನು ನೀಡುವ ಗುರಿ ಹೊಂದಿದೆ. ಈ ಕುರಿತಂತೆ ಮೆಲ್ಬರ್ನ್ನಲ್ಲಿರುವ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್ ಅವರಿಂದ ಒಂದು ವರದಿ.
6: ಭಾರತದ ಕಾರ್ಯತಂತ್ರದ ದೃಷ್ಟಿಕೋನದಲ್ಲಿ ಆಸ್ಟ್ರೇಲಿಯಾ ಒಂದು ಪ್ರಮುಖ ಆಧಾರ ಸ್ತಂಭವಾಗಿದೆ. ಈ ಉನ್ನತ ಮಟ್ಟದ ಭೇಟಿಯು ರಕ್ಷಣೆ, ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆಗಳಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ವ್ಯವಸ್ಥಿತವಾಗಿ ಮುನ್ನಡೆಸಲಿದೆ. ಈ ರಾಜತಾಂತ್ರಿಕ ಕಾರ್ಯಸೂಚಿಯ ಕೇಂದ್ರ ಬಿಂದು ಮೆಲ್ಬರ್ನ್ನಲ್ಲಿರುವ ಉತ್ಸಾಹಿ ಭಾರತೀಯ ವಲಸಿಗರು. ಇವರು ಎರಡೂ ಪ್ರಜಾಪ್ರಭುತ್ವ ರಾಷ್ಟಗಳ ನಡುವೆ ಜೀವಂತ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭವಿಷ್ಯದತ್ತ ದೃಷ್ಟಿ ನೆಟ್ಟಿರುವ ನವದೆಹಲಿ ಮತ್ತು ಕ್ಯಾನ್ಬೆರಾ ಉದಯೋನ್ಮುಖ ನಿರ್ಣಾಯಕ ತಂತ್ರಗಳು ಶಿಕ್ಷಣ ಮತ್ತು ವ್ಯವಸ್ಥಿತ ಪ್ರತಿಭೆಗಳ ಚಲನಶೀಲತೆಯಲ್ಲಿ ಸಹಯೋಗವನ್ನು ಗಾಢಗೊಳಿಸುತ್ತಿವೆ. ಇದಲ್ಲದೆ ಕ್ರೀಡಾ ವಿಜ್ಞಾನದಲ್ಲಿನ ವಿಶಿಷ್ಟ ಪಾಲುದಾರಿಕೆಗಳು ದ್ವಿಪಕ್ಷೀಯ ಹೆಜ್ಜೆಯನ್ನು ವಿಸ್ತರಿಸಲಿವೆ.
4: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
7: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
8: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
9: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
8: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: 54 ಕೋಟಿ ರೂಪಾಯಿ ವೆಚ್ಚದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಕಳಪೆ ನಿರ್ವಹಣೆಯಿಂದಾಗಿ ಸಾವಿರಾರು ಸಸಿಗಳು ಒಣಗುತ್ತಿವೆ ಎಂದು ದೂರಿದ್ದಾರೆ. ಸಸಿಗಳ ನಿರ್ವಹಣೆಗೆ ಮೀಸಲಿಟ್ಟ ಹಣವನ್ನು ಹೇಗೆ ಬಳಸಲಾಗಿದೆ ಎಂಬುದನ್ನು ರಾಜ್ಯ ಸರ್ಕಾರ ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನೊಂದೆಡೆ ಮಲೆನಾಡು ಕರಾವಳಿಯಲ್ಲಿ ಭೂಕುಸಿತದ ಭೀತಿ ಎದುರಾಗಿದ್ದು ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ದೂರಿದ್ದಾರೆ. ಕೂಡಲೇ ಹೈ ಅಲರ್ಟ್ ಘೋಷಿಸಿದ ಪ್ರದೇಶಗಳಿಗೆ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆಯ ನೇತೃತ್ವ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರಿದಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಮಳೆ ಮುಂದುವರಿದಿದ್ದು ಜಿಲ್ಲಾಡಳಿತ ಇಂದು ರೆಡ್ ಅಲರ್ಟ್ ಘೋಷಿಸಿದೆ. ಈ ನಡುವೆ ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದ ನದಿಗಳು ತುಂಬಿ ಹರಿಯುತ್ತಿವೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಇಂದು ಜಿಲ್ಲೆಯ ಶಾಲೆಗಳಿಗೆ ರಜೆ ನೀಡಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಗಾಳಿಯಿಂದಾಗಿ ವಿದ್ಯುತ್ ಸಂಪರ್ಕ ವ್ಯತ್ಯಯವಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆಯ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು, ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಮಳೆ ಹಿನ್ನೆಲೆಯಲ್ಲಿ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಹಾರಂಗಿ ಜಲಾಶಯಕ್ಕೂ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ಪ್ರಸ್ತುತ 2100 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. 2859 ಅಡಿ ಗರಿಷ್ಠ ಸಂಗ್ರಹ ಸಾಮರ್ಥ್ಯದ ಹಾರಂಗಿ ಜಲಾಶಯದಲ್ಲಿ ಈಗ 2839 ಅಡಿಗಳಷ್ಟು ನೀರು ಸಂಗ್ರಹವಾಗಿದೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ವ್ಯಾಪಕ ಏರಿಕೆ ಕಂಡಿದೆ. ನಿನ್ನೆ 5734 ಇದ್ದ ಒಳಹರಿವಿನ ಪ್ರಮಾಣ ರಾತ್ರಿ ವೇಳೆಗೆ 7531 ಏರಿಕೆಯಾಗಿದೆ. ಅಣೆಕಟ್ಟಿನಿಂದ 790 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ಕುಡಿಯುವ ನೀರಿಗೆ ಮಾತ್ರ ಬಳಕೆಯಾಗಲಿದ್ದು ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಎಂದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ಮುಂದುವರೆದಿದೆ. ಜಿಬಿಎ ವ್ಯಾಪ್ತಿಯ ಕೇಂದ್ರ ಪಾಲಿಕೆ ವತಿಯಿಂದ ಕೆಆರ್ ಮಾರ್ಕೆಟ್ನಲ್ಲಿ ಇಂದು ಪಾದಚಾರಿಗಳ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಬ್ಯಾಟರಾಯನಪುರ ಪುಲಕೇಶಿ ನಗರ ವಿಭಾಗದ ಪಾಟರಿ ರಸ್ತೆ, ದಾಸರಹಳ್ಳಿ ವಿಭಾಗದ ಎಂಇಐ ಲೇಔಟ್ ಮುಖ್ಯ

ಸ್ವಚ್ಛತೆಗೆ ಸಂಬಂಧಿಸಿದಂತೆ ಪ್ರತಿ ವಾರ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಫುಟ್ಪಾತ್ ಅತಿಕ್ರಮಣ ನಿಯಮ ಉಲ್ಲಂಘಿಸಿದರೆ ದಂಡ ವಿಧಿಸುವ ಜೊತೆಗೆ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಜಿಲ್ಲಾ ಸ್ವೀಪ್ ವತಿಯಿಂದ ಕೋಲಾರ ನಗರದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಹಸಿರು ನಿಶಾನೆ ತೋರಿಸುವ ಮೂಲಕ ರ್ಯಾಲಿಗೆ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳಿಂದ ದಾಳಿ, ರಾಜ್ಯದಲ್ಲೂ ಶೋಧ ಕಾರ್ಯ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಅಕ್ರಮ ಆಸ್ತಿ ಪ್ರಕರಣ, ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ. ಸರ್ಕಾರದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಹಾಗೂ ಕೊಡಗು ಸೇರಿದಂತೆ ರಾಜ್ಯದ ವಿವಿಧೆಡೆ ಮುಂದುವರಿದ ಮಳೆ, ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ಹೆಚ್ಚಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು.

ಹಾಯ್ ನಮಸ್ಕಾರ, ನೀವ್ ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾನಿವತ್ತು ಖುಷಿ ಖಜಾನೆ ಪ್ರೋಗ್ರಾಮ್ ಅಲ್ಲಿ ಮೊಬೈಲ್ ನಮ್ಮ ಫ್ರೆಂಡಾ ಎನಿಮಿನಾ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ನಮ್ಮೆಲ್ಲರ ಜೊತೆನು ಒಂದು ಜೀವ ಇಲ್ದಿರೋ ವಸ್ತು ನಮ್ಮ ಜೀವನದಲ್ಲಿ ಒಬ್ಬ ಜೀವ ಇರೋ ವ್ಯಕ್ತಿಗಿಂತ ಹೆಚ್ಚು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದೇ ನಮ್ ಕೈಯಲ್ಲಿರೋ ಮೊಬೈಲ್. ಆದ್ರೆ ಯಾರಾದ್ರೂ ಯಾವತ್ತಾದ್ರೂ ಮೊಬೈಲ್ ಕೆಟ್ಟದಾ ಒಳ್ಳೇದಾ ಅಂತ ಕೇಳಿದ್ರೆ ಮೆಜಾರಿಟಿ ಮೊಬೈಲ್ ಕೆಟ್ಟದು ಅಂತಾನೆ ಹೇಳ್ತಾರೆ. ಮೊಬೈಲ್ ನೋಡಿದ್ರೆ ಹಾಳಾಗ್ತಾರೆ ಅಂತಾರೆ. ಎಲ್ರ ಮನಸ್ಸಲ್ಲೂ ಇರೋದು ಅದೇ. ಆದ್ರೆ ಯಾಕೆ ಹಾಗಂತಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಮೊಬೈಲ್ ಬೇಕು, ಆದ್ರೆ ಅದನ್ನ ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ. ಮೊಬೈಲ್ ಕೂಡ ನಮ್ಮ ಫ್ರೆಂಡೇ, ಆದ್ರೆ ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ. ಹಾಗಾದ್ರೆ ಮೊಬೈಲ್ ಅಲ್ಲಿ ಅಂತದ್ದೇನಿದೆ, ಅದು ಹೇಗೆ ನಮ್ಮ ಫ್ರೆಂಡ್ ಆಗುತ್ತೆ, ಇದ್ರ ಬಗ್ಗೆ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸುಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಿಮ್ ಜೊತೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಆಗ್ಲೇ ನಾವು ಮೊಬೈಲ್ ಫೋನ್ ನಮ್ಮ ಫ್ರೆಂಡ್ ಅಂತ ಅಂದೆ, ಹೇಗೆ ಅಂತ ಈಗ ಹೇಳ್ತೀನಿ ಕೇಳಿ. ಈಗ ಎಲ್ರೂ ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ರೆ ಮಕ್ಕಳು ಹಾಳಾಗ್ತಾರೆ, ಮಕ್ಕಳಿಗೆ ಫೋನ್ ಹುಚ್ಚು ಹಿಡಿಯುತ್ತೆ ಅಂತಾರೆ. ಅದೇ ಡುಲಿಂಗೋ ಆಪ್, ಖಾನ್ ಅಕಾಡೆಮಿ ಆಪ್, ಫೋಟೋ ಮ್ಯಾಥ್, ಬೈಜೂಸ್ ನಂತಹ ಆಪ್ಗಳು ಮಕ್ಕಳಿಗೆ ನಾಲೆಡ್ಜ್ ಪಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡುಲಿಂಗೋ ಅನ್ನೋ ಆಪ್ ಮಕ್ಕಳಿಗೆ ಸೇರಿದಂತೆ ಎಲ್ಲರಿಗೂ ಸುಮಾರು 40 ಕ್ಕೂ ಹೆಚ್ಚು ಭಾಷೆಯನ್ನ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆ ಈ ಬೈಜೂಸ್, ಖಾನ್ ಆಪ್, ವೇದಾಂತನಂತ ಆಪ್ಗಳು ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್ ನಂತಹ ಸಬ್ಜೆಕ್ಟ್ಗಳನ್ನ ಹೇಳ್ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮಕ್ಕಳಿಗೆ ಅಂತಾನೆ ಕೆಲವು ಸ್ಟೋರಿ ಆಪ್ಸ್ ಇದೆ. ಅಂದ್ರೆ ಈ ಪ್ರತಿಲಿಪಿ, ಕುಕು FM, ಸ್ಟೋರಿ ಟೆಲ್, ಅಮೆಜಾನ್ ಕಿಂಡಲ್, ಹೀಗೆ ತುಂಬಾ ಇದೆ. ಮಕ್ಕಳಿಗೆ ಇಂತಹ ಸ್ಟೋರಿ ಆಪ್ಗಳಿಂದ ಕತೆ, ಹಾಡು ಮುಂತಾದವುಗಳನ್ನ ಧ್ವನಿ ರೂಪದಲ್ಲಿ ಕೇಳಿಸಬಹುದು. ಇನ್ನು ಈಗಿನ ಜನರೇಷನ್ಗೆ ತುಂಬಾ ಯೂಸ್ಫುಲ್ ಆಗಿರೋದು ಓಲಾ, ಊಬರ್, ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ. ಈ ಓಲಾ ಮತ್ತೆ ಊಬರ್ ಟ್ಯಾಕ್ಸಿ ಬುಕಿಂಗ್ ಆಪ್ಗಳು. ನಾವು ಎಲ್ಲಾದ್ರೂ ಹೋಗಿ ವೆಹಿಕಲ್ ಇಲ್ಲದೆ ಒದ್ದಾಡಿದಾಗ ಈ ಓಲಾ ಅಥವಾ ಊಬರ್ ನ ಸಹಾಯದಿಂದ ಕಾರ್ ಅಥವಾ ಟ್ಯಾಕ್ಸಿನ ಬುಕ್ ಮಾಡಬಹುದು. ಸುಮ್ನೆ ಆಟೋ ಹಿಡಿಬೇಕು ಅನ್ನೋ ಟೆನ್ಷನ್ ಇರಲ್ಲ. ಇನ್ನು ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ ನಮ್ಗೆ ಹೊಟ್ಟೆ ಹಸ್ದಾಗ ನಾವಿರೋ ಜಾಗಕ್ಕೆ ಊಟ ತಂದ್ಕೊಡೋ ಆಪ್ಗಳು. ಅಲ್ದೆ ನಾವ್ ಎಲ್ಲಾದ್ರೂ ಗೊತ್ತಿಲ್ಲದೆ ಇರೋ ಊರಿಗೆ ಹೋದ್ರೆ ಅಲ್ಲೇ ಹತ್ತಿರದಲ್ಲಿರೋ ಹೋಟೆಲ್ ಹುಡ್ಕಕ್ಕೂ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಎಸ್, ಆಗ್ಲೇ ಕೆಲವು ಆಪ್ಗಳ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಅದನ್ನ ಕಂಟಿನ್ಯೂ ಮಾಡೋಣ. ನಾನಿವಾಗ ಒಂದು ಸ್ಪೆಷಲ್ ಆಪ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಅದೇ ವೇಜ್ ಆಪ್. ಇದೇನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೇಳ್ತೀನಿ ಕೇಳಿ. ನಾವೆಲ್ಲಾದ್ರೂ ಹೋಗ್ತಿದ್ದೀವಿ ಅಂದ್ರೆ ಈ ವೇಜ್ ಆಪ್ ಎಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಎಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತ ಮುಂಚೆನೆ ನಮ್ಗೆ ತೋರಿಸುತ್ತೆ. ಬರೀ ಅಷ್ಟೇ ಅಲ್ಲ, ಎಲ್ಲಿ ರೋಡ್ ಕೆಲಸ ಆಗ್ತಿದೆ, ಎಲ್ಲಿ ರಸ್ತೆ ಮುಚ್ಚಿದ್ದಾರೆ, ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತಾನು ತೋರಿಸುತ್ತೆ. ಅಲ್ಲದೆ ನಾವ್ ಯಾವ ರೂಟಿಂದ ಹೋಗ್ಬೋದು ಮತ್ತೆ ಯಾವ ರೂಟಿಂದ ಹೋದ್ರೆ ಬೇಗ ರೀಚ್ ಆಗ್ತೀವಿ ಅನ್ನೋದನ್ನು ತೋರಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಪ್ ಬಗ್ಗೆ ಮಾತಾಡೋದಿದೆ, ಅದ್ ಯಾವ್ದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಈ ಸ್ಪೀಡ್ ಆಗಿ ಹೋಗ್ತಿರೋ ಪ್ರಪಂಚದಲ್ಲಿ ಹೈ ಸ್ಪೀಡ್ ಆಗಿ ಓಡ್ತಿರೋದು ಅಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಿಂದೆ ಪ್ರಪಂಚದಲ್ಲಿ ವೇಗವಾಗಿ ಓಡ್ತಿದ್ದುದು ಯಾವುದು ಅಂತ ಕೇಳಿದ್ರೆ ಮನುಷ್ಯನ ಮನಸ್ಸು ಅಂತಿದ್ರು. ಅದೇ ಈಗ ಕೇಳಿದ್ರೆ ಚಾಟ್ GPT, ಜೆಮಿನಿ, ಮೆಟಾ AI ಅಂತಾರೆ. ಮನುಷ್ಯನಾದ್ರೂ 1 ಸೆಕೆಂಡ್ ಯೋಚನೆ ಮಾಡಬಹುದು, ಆದ್ರೆ ಚಾಟ್ GPT, ಜೆಮಿನಿ AI 1/2 ಸೆಕೆಂಡ್ ಯೋಚನೆ ಮಾಡದೆ ತಟ್ ಅಂತ ನಾವು ಕೇಳಿದಕ್ಕೆಲ್ಲ ಉತ್ತರ ಕೊಡುತ್ತೆ. ಈ ಆಪ್ಗಳನ್ನ ಸೃಷ್ಟಿ ಮಾಡಿರೋ ಮನುಷ್ಯನನ್ನೇ ಹಿಂದೆ ಹಾಕಿ ಕೈಗೆ ಸಿಗದಿರೋಷ್ಟು ಸ್ಪೀಡ್ ಆಗಿ ಓಡ್ತಿದೆ. ಹಿಂದೆ ನಮ್ಗೇನಾದ್ರೂ ಬೇಕು ಅಂದ್ರೆ ಅಥವಾ ಕೇಳ್ಬೇಕು ಅನ್ಸಿದ್ರೆ ಗೂಗಲ್ ಮಾತ್ರ ಹೆಲ್ಪ್ ಮಾಡ್ತಿದ್ದುದು. ಆದ್ರೆ ಈಗ ಗೂಗಲ್ ನ ಮರ್ಸೋ ಅಷ್ಟು ಈ AI ಆಪ್ಗಳು ಬೆಳೀತಾ ಇವೆ. ನಮ್ಮನ್ನ ಹೆಚ್ಚು ಕಾಯಿಸದೆ ಕೇಳಿದ ತಕ್ಷಣ ಕೇಳಿದಕ್ಕೆಲ್ಲ ಉತ್ತರ ಕೊಡೋ ಈ ಆಪ್ಗಳು ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ, ಜೊತೆಗೆ ಕಂಫರ್ಟ್ ಕೂಡ ಕೊಡುತ್ತೆ. ನಾನು ಆಗ್ಲೇ ಒಂದು ಸೂಪರ್ ಆಪ್ ಬಗ್ಗೆ ಹೇಳ್ತೀನಿ ಅಂತ ಅಂದಿದ್ದೆ. ಆ ಸೂಪರ್ ಆಪ್ ಹೆಸರು TATA 1MG. ಈ ಆಪ್ ನಲ್ಲಿ ನಾವು ಔಷಧಿಗಳನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು, ಹೆಲ್ತ್ ರಿಲೇಟೆಡ್ ಅಡ್ವೈಸ್ ನ ಪಡ್ಕೋಬಹುದು. ಮತ್ತೆ TATA 1MG ಆಪ್ ನಲ್ಲಿ ಬ್ಲಡ್ ಟೆಸ್ಟ್ ಅಥವಾ ಬೇರೆ ಬೇರೆ ಲ್ಯಾಬ್ ಟೆಸ್ಟ್ ಗಳಿದ್ರೆ ಬುಕ್ ಮಾಡ್ಕೋಬಹುದು, ಜೊತೆಗೆ ಲ್ಯಾಬ್ ರಿಪೋರ್ಟ್ ಗಳನ್ನ ಆನ್ಲೈನ್ ನಲ್ಲೇ ನೋಡಬಹುದು. ಮತ್ತೇನಕ್ಕೆ ತಡ, ನೀವು ಯೂಸ್ ಮಾಡಿ. ಈ ಆಪ್ ಗಳು ನಿಮ್ ಫೋನ್ ಅಲ್ಲೂ ಇರುತ್ತೆ, ನೀವು ಕೂಡ ಈ ಆಪ್ ಗಳನ್ನ ಸದುಪಯೋಗ ಪಡಿಸಿಕೊಳ್ಳಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ 2 back-to-back ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಸುಮ್ನೆ ಫೋನ್ನ ಎಂಟರ್ಟೈನ್ಮೆಂಟ್ ಆಗಿ ಉಪಯೋಗಿಸುವ ಬದಲು ಹೀಗೆ ಯೂಸ್ಫುಲ್ ಆಗಿ ಉಪಯೋಗಿಸುವುದನ್ನ ಶುರು ಮಾಡಿ. ಆಗ ನಮ್ ಫೋನೇ ನಮ್ಮ ಬೆಸ್ಟ್ ಫ್ರೆಂಡ್ ಆಗುತ್ತೆ. ಇವತ್ತಿನ ಈ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಸಲ ಒಂದು ಹೊಸ ವಿಷಯ ನಿಮ್ಗೋಸ್ಕರ ತರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಖುಷಿಯಾಗಿರಿ. ಇದು ನಿಮ್ಮ ನೆಚ್ಚಿನ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
1: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
0: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನ ಖಂಡಿತ ಇಲ್ಲ. ಅಪ್ಪ ಹೇಳಿ ಅಪ್ಪ, 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.

0: ಹೆದರ್ ಎದ್ರಲ್ವಾ? ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್ ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI
1: ಯಾವ್ದ್ರಲ್ಲಾದ್ರೂ? ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದಲೂ ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ,
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿರಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಬಡ್ಡಿ ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ಯಾ?
1: ಮಾಮಾ ನೋ ಶೇರಿಂಗ್.
0: ಏನಾದ್ರೂ ಸ್ಪೆಷಲ್? ಹಾ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ KYC ಗಾಗಿ. 10 ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ KYC ಅಪ್ಡೇಟ್ ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ OTP ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮಾ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. OTP ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಡ್ಸ್ಮನ್ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಊಟಕ್ಕೇನ್ ಮಾಡಿದೀಯಾ?
5: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
4: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
5: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
4: ಓ,
6: 6 ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
7: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
8: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ. ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ, ಅಲ್ವಾ ಸಿಸ್ಟರ್?
9: ಹಾ, ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
8: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು.
9: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ. ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
9: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
8: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
9: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
12: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
13: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
14: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
15: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
14: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
15: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
14: SDM ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ಮಾತಾಡಕ್ಲ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರೇರ್ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡ್ ಪ್ರಾರ್ಥಿಸ.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ.

0: ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ ಎಸ್ಡಿಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
2: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
1: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
2: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
1: ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು

0: ರೋಗಮುಕ್ತ ಜಗತ್ತು ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.